ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳಿದರೆ ಇಂದು ಮಂಗಳವಾರ 2026 ಇಸ್ವಿಯ ಮೇ ತಿಂಗಳ 26 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಜ್ಯೇಷ್ಠ ಮಾಸದ 5 ದಿನ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜಯ ಶ್ರೀ ಹಂಡೆ ತಿಳಿಸುವ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ ಸಮಯ 5:58. ಈ ಸಮಯದಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೂಡಿ ರಂಗಾಪುರ ಶ್ರೀಮಠವು ಬಡತನ ಹಾಗೂ ಅನಾಥ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠ. 6:40 ರೈತರಿಗೆ ಸಲಹೆ ಕೇಳಿರಿ, ಡಾಕ್ಟರ್ ಉಮೇಶ್ ಹಿರೇಮಠ್ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ. ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಜಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:15 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ ಓದುವವರು ಈರಣ್ಣ ಕರ್ಲಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ಕಾರ್ಯಕ್ರಮ. 9:00 ಪ್ರಕಟಣೆಗಳನ್ನು ಕೇಳುವರಿ. 9:05 ಭಾವಗೀತೆಗಳ ಕಾರ್ಯಕ್ರಮ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ವುಮೆನ್ಸ್, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತಾದ ಕಾರ್ಯಕ್ರಮ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಹೆಚ್ ಆರ್ ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡಯ್ಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯಭಾಗಿ. 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ, ನೇರ ಫೋನಿನ ಕಾರ್ಯಕ್ರಮ. ಆರು ಗಂಟೆಯ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೂಡಿ ರಂಗಾಪುರ ಶ್ರೀಮಠವು ಬಡತನ ಹಾಗೂ ಅನಾಥ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೂಡಿ ರಂಗಾಪುರ ಮಠ. ಶ್ರೀ ಇನ್ನು 6:20 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಜೀವನ ಶೈಲಿ ಕುರಿತು ಲಿವರ್ ಹಾಗೂ ಗ್ಯಾಸ್ಟ್ರೋ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟ

ರಂಗಗೀತೆಗಳನ್ನ ಆಲಿಸುವಿರಿ. ಇನ್ನು 7:45ಕ್ಕೆ ಚಿತ್ರಗೀತೆಗಳು, ರಾತ್ರಿ 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ನಾಟಕ ಹೂ ಅಲ್ಲ ಗೊಬ್ಬರ, ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಕಾನ್ಸೆಪ್ಟ್ ಆಫ್ ಫರ್ನಾಂಡಿಸ್, 10:00ಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ, 10:30ಕ್ಕೆ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಸಕಲ ಜೀವರಾಶಿಗಳಿಗೂ ಚೈತನ್ಯ ಶಕ್ತಿ ಬೆಳಕು. ಸೂರ್ಯನೇ ಇದರ ಮೂಲವೆಂಬುದು ಎಲ್ಲರೂ ಬಲ್ಲ ಸಂಗತಿಯೇ. ಬೆಳಕಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಹಣತೆ, ದೀಪ, ವಿದ್ಯುಚ್ಛಕ್ತಿ ಮುಂತಾದವುಗಳು ಬೆಳಕಿನ ಭಿನ್ನ ರೂಪಗಳೇ. ಕತ್ತಲನ್ನು ಓಡಿಸುವ ಶಕ್ತಿ ಇರುವುದೇ ಬೆಳಕಿಗೆ. ಇಷ್ಟು ಹೇಳಿದರೆ ಬೆಳಕಿಗಿರುವ ಅರ್ಥ ಅಪೂರ್ಣವೇ. ಬೆಳಕೆಂದರೆ ಕೇವಲ ಎಣ್ಣೆ ಬತ್ತಿಗಳ ದೀಪವಲ್ಲ, ಅದು ಅನೇಕ ಆಯಾಮಗಳಲ್ಲಿ ಪ್ರಕಟವಾಗುತ್ತದೆ. ಹೊರಗಣ್ಣಿಗೆ ಕಾಣುವುದಷ್ಟೇ ಬೆಳಕಲ್ಲ, ಅದು ಅಂತರಂಗದ ಕಣ್ಣು ತೆರೆಸುವ, ಹೊಸತನ್ನು ತೋರುವ, ಸ್ಫೂರ್ತಿ ತುಂಬುವ ಶಕ್ತಿಯೂ ಹೌದು. ಮಾನವನಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸುವ, ಪರಿಪೂರ್ಣದೆಡೆಗೆ ಸಾಗಿಸುವ ಜ್ಞಾನವಾಹಕವೂ ಹೌದು. ಅದೇ ಜ್ಞಾನದ ಬೆಳಕು. ಅದನ್ನು ಮನಸ್ಸಿನ ಕಣ್ಣು ಅಥವಾ ಬಗೆಗಣ್ಣು ಎಂತಲೂ ಹೇಳುತ್ತಾರೆ ಬಲ್ಲವರು. ಬೆಳಕನ್ನು ಅರ್ಥೈಸುವುದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಶೋಧಿಸುವುದೇ ಆಗಿದೆ. ವಿದ್ಯೆ, ಜ್ಞಾನ, ಪ್ರೀತಿ, ಕರುಣೆ, ಸೌಹಾರ್ದತೆ, ಸೇವೆ, ಹೀಗೆ ನಾನಾ ಮುಖಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸಬಹುದು. ಅಜ್ಞಾನದ ಗಾಢಾಂಧಕಾರವನ್ನು ಸರಿಸುವ ಜ್ಞಾನದ ಬೆಳಕನ್ನು ನಾವು ನಮ್ಮ ಅಂತರಂಗಕ್ಕೆ ತೆರೆದ ಮನಸ್ಸಿನಿಂದ ಸ್ವಾಗತಿಸಬೇಕು. ನಮ್ಮ ಸಕಾರಾತ್ಮಕ ಪರಿವರ್ತನೆಗೆ ಜ್ಞಾನದ ಬೆಳಕು ಅತ್ಯವಶ್ಯಕ. ಈ ಪರಿವರ್ತನೆಗೆ ನಮಗೆ ಒದಗಿ ಬರುವ ಬೆಳಕಿನ ಶಕ್ತಿಗಳೆಂದರೆ ತಾಯಿ, ಗುರು, ಮನಸ್ಸು ಅತಿ ಮುಖ್ಯ. ಜ್ಞಾನದ ಬೆಳಕು ಪಡೆಯಲು ಬಾಲ್ಯದಿಂದಲೂ ನಮಗೆ ತಾಯಿ ನೀಡುವ ವಾತ್ಸಲ್ಯದ ಬೆಳಕು ಎಲ್ಲಕ್ಕೂ ಮಿಗಿಲಾದುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬಂತೆ ತಾಯಿ ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಬಂದು ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ನಾಂದಿ ಹಾಡುತ್ತಾಳೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬಂತೆ ಮನೆಯಿಂದಲೇ ಕಲಿಕೆಯ ಆರಂಭವಾಗುತ್ತದೆ. ಇಲ್ಲಿ ನೈತಿಕ ಶಿಕ್ಷಣ, ಉತ್ತಮ ಸಂಸ್ಕಾರ, ಅಭಿರುಚಿ ನಿರ್ಮಾಣ ಇವೆಲ್ಲ ಬದುಕಿನ ಭರವಸೆಯ ಕಿರಣಗಳಾಗಿ ಬೆಳಕು ಪಸರಿಸುತ್ತವೆ. ಇದು ಬದುಕಿಗೆ ಭದ್ರ ನೆಲೆಗಟ್ಟನ್ನು ನಿರ್ಮಿಸುತ್ತದೆ. ನಾಲ್ಕು ಜನರಿಗೆ ಒಳಿತನ್ನು ಮಾಡುವ ಮನೋಭಾವ ಬೆಳೆಯಲು, ವ್ಯಕ್ತಿತ್ವ ಬೆಳವಣಿಗೆಯಾಗಲು ಇಂದು ಇದು ಅತ್ಯವಶ್ಯಕ. ತಾಯಿಯ ನಂತರ ತಂದೆಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಇಲ್ಲೆಲ್ಲ ಜ್ಞಾನ ಬೆಳಕಾಗಿ ಗೋಚರಿಸುತ್ತದೆ. ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸುತ್ತಲೇ ಇರಬೇಕು. ಆದ್ದರಿಂದ ತಾಯಿ ತಂದೆ ಇಲ್ಲಿ ನಿರ್ವಹಿಸುವ ಪಾತ್ರ ಗಹನವಾದುದು. ಮಗುವಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಅದೇ ಮುಂದೆ ಬಾಳಿನ ಬೆಳಕಾಗಿ ಶಕ್ತಿ ತುಂಬುತ್ತದೆ. ಮನುಷ್ಯನ ವಿಕಸನಕ್ಕೆ ಕಾರಣವಾಗುವ ಮತ್ತೊಂದು ಬೆಳಕಿನ ಮೂಲವೆಂದರೆ ಗುರು. ಕತ್ತಲೆಯನ್ನು ಕಳೆಯುವ ಶಕ್ತಿಯೇ ಗುರು. ಜಗತ್ತಿನ ವಿದ್ಯಮಾನಗಳನ್ನು, ವಿವಿಧ ಜ್ಞಾನ ಮಾರ್ಗಗಳನ್ನು ಪರಿಚಯಿಸುವ ಗುರುವಿನ ಜವಾಬ್ದಾರಿ ಗುರುತರವಾದುದು. ತಮಸೋಮಾ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ನಾವು ಬೆಳಕಿನ ಕಡೆಗೆ ನಡೆಯಲು ಶಾಲೆಯ ಕಲಿಕೆಯ ಜ್ಞಾನ ಮಾರ್ಗವನ್ನು ತೋರುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ವೈಚಾರಿಕ, ವೈಜ್ಞಾನಿಕ ಚಿಂತನೆಗಳ ಮೂಲಕ ನಮ್ಮಲ್ಲಿರುವ ಸಂಕೋಚ, ಸಂಕುಚಿತ ಮನೋಭಾವನೆಗಳನ್ನು ನಿವಾರಿಸಿ ಮಾನವೀಯತೆಯ ಬೆಳಕಿನ ಕಿರಣಗಳನ್ನು ಕಾಣಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅರಿವೇ ಗುರು ಎಂಬ ವಚನಕಾರ್ಯರ ಮೌಲ್ಯಯುತ ಮಾತು ಆದರ್ಶವಾಗುತ್ತದೆ. ಮನಸ್ಸು ನಮ್ಮೊಳಗಿನ ಮತ್ತೊಂದು ಬೆಳಕು. ವಿದ್ಯೆ ಕಲಿತ ಮನುಷ್ಯ ಮುಂದೆ ತನ್ನ ಪಥವನ್ನು ತಾನೇ ವಿವೇಚನೆಯಿಂದ ಕ್ರಮಿಸಬೇಕು. ತನ್ನ ಜ್ಞಾನದ ಬಲದಿಂದ ಬದುಕನ್ನು ಅರ್ಥೈಸಿಕೊಳ್ಳುತ್ತಾ, ತನ್ನನ್ನು ತಾನೇ ಪ್ರಯೋಗಕ್ಕೆ ಒಳಪಡಿಸಿಕೊಳ್ಳುತ್ತಾ ಸ್ವಯಂ ಪ್ರಕಾಶಿಸಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೋಡಯ್ಯ ಎಂಬ ವಚನದ ಅರಿವಾಗುತ್ತಾ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ. ಇಂದು ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಸೌಹಾರ್ದತೆ, ಸಮಾನತೆ, ನೈತಿಕ ಮೌಲ್ಯಗಳು, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸೇವಾ ಮನೋಭಾವ, ಶಾಂತಿ ಸೌಹಾರ್ದತೆಯ ಗುಣಗಳೆಂಬ ಬೆಳಕು. ನಿಸ್ವಾರ್ಥ ಮನೋಭಾವದಿಂದ ವೈಚಾರಿಕ, ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿಕೊಂಡು ಸಮಾಜವನ್ನು ಆವರಿಸಿರುವ ಅಸಮಾನತೆ, ಮೌಢ್ಯತೆ, ಅಶಾಂತಿಗಳೆಂಬ ಕತ್ತಲೆಯನ್ನು ಓಡಿಸುವ ಪರಿಶುಭ್ರ, ಸುಂದರ ಅಂತರಂಗದ ಜ್ಞಾನದ ಬೆಳಕು.
0: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪ್ರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845454395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622

0: 6223 90 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ, ಡಾಕ್ಟರ್ ಉಮೇಶ್ ಹಿರೇಮಠ್ ಅವರಿಂದ.
4: ಎಲ್ಲ ರೈತ ಬಂದರೆ ನಮಸ್ಕಾರ. ಇನ್ನೇನು ಮುಂಗಾರು ಹಂಗಾಮು ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲ ರೈತರು ಒಂದು ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ರೈತರಿಗೆ ನಾನು ಒಂದು ಮಾಹಿತಿಯನ್ನು ಕೊಡಬೇಕಂತ ಹೇಳಿದರೆ, ನಮ್ಮ ಕೃಷಿಯಲ್ಲಿ ಬೀಜವು ಕೂಡ ಒಂದು ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ಹಲವು ಒಂದು ಸಂಶೋಧನೆ ಮುಖಾಂತರ ನಾವು ಏನು ಕಂಡುಕೊಂಡಿದ್ದೇವೆ ಅಂದರೆ, ಕೃಷಿಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದ್ರಿಂದ ಕನಿಷ್ಠ ನಾವು 15-20% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳುವಂಥ ಒಂದು ಸಂಶೋಧನಾ ವರದಿ ಇದೆ. ಅದೇ ರೀತಿಯಾಗಿ ಹಂಗಾಮಿಗೆ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ರೈತರು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾಕಂತಂದರೆ ಕೃಷಿಯಲ್ಲಿ ನಾವು ಬೀಜವನ್ನು ಒಂದು ಸಾರಿ ನಾವು ಬಿತ್ತಿದಾಗ ನಾವು ತದನಂತರ ಯಾವುದೇ ರೀತಿಯಿಂದ ಒಂದು ವ್ಯವಸ್ಥೆ ಬಂದರೂ ಕೂಡ ನಾವು ಬೀಜವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈಗ ಯಾವುದೇ ಒಂದು ರೋಗ ಬಂದಾಗ ಅಥವಾ ಕೀಟ ಬಂದಾಗ ನಾವು ಸಿಂಪಡಣೆ ಮಾಡಿದಾಗ ಆ ಒಂದು ಕೀಟನಾಶಕ ಆಗಿರ್ಬೋದು ರೋಗನಾಶಕ ಆಗಿರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ನೀವು ಇನ್ನೊಂದು ಬೇರೆ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡುವ ಒಂದು ಅವಕಾಶ ಇದೆ, ಅಥವಾ ಸೆಕೆಂಡ್ ಚಾನ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಅವಕಾಶ ಇದೆ. ಆದರೆ ನಮ್ಮ ಒಕ್ಕಲುತನದಲ್ಲಿ ಬೀಜವನ್ನು ಬಿತ್ತಿದ ನಂತರ ಆ ಒಂದು ಹಂಗಾಮು ಮುಗಿದ ಮೇಲೇ ಕೂಡ ಏನು ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಅದರ ಮೇಲೆ ನಿರ್ಧಾರವಾಗಿರ್ತದೆ. ಅದಕ್ಕೆ ರೈತರು ಯಾವುದೇ ಒಂದು ತಳಿಯ ಬೆಳೆ ಆಗಿರ್ಬೋದು, ಈಗ ವಾಣಿಜ್ಯ ಬೆಳೆ ಆಗಿರ್ಬೋದು ಅಥವಾ ತರಕಾರಿ ಬೆಳೆ ಆಗಿರ್ಬೋದು, ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ರೈತರು ಒಂದು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನೀವು ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅದು ಭಾಳ ಪ್ರಮುಖವಾಗಿರ್ತದೆ. ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ನಿಮ್ಮ ವಾತಾವರಣಕ್ಕೆ, ನಿಮ್ಮ ಹೊಲಕ್ಕೆ ಅಥವಾ ನಿಮ್ಮ ಏನು ಯಾವ ಒಂದು ಹೂಬಳಿಯಲ್ಲಿರ್ತೀರಿ ಆ ಒಂದು ಪ್ರದೇಶಕ್ಕೆ ಅದು ಹೊಂದಿಕೊಳ್ಳಬೇಕು. ಈಗ ಹೆಚ್ಚಾಗಿ ಪ್ರಮುಖವಾಗಿ ನಾವು ಕೃಷಿಯಲ್ಲಿ ಒಂದು ಎರಡು ತರನಾದ ಒಂದು ತಳಿಗಳನ್ನು ಕಾಣ್ತಾ ಇವೆ. ಅದು ಮೊದಲನೇದಾಗಿ ನೇರ ತಳಿ ಅಥವಾ ಇಂಗ್ಲೀಷಲ್ಲಿ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಹೈಬ್ರಿಡ್ ಅಥವಾ ಸಂಕರಣ ತಳಿ. ಸಂಕರಣ ತಳಿ ಹೆಚ್ಚಾಗಿ ಎಲ್ಲೂ ಒಂದು ಫಲವತ್ತಾದ ಭೂಮಿ ಇದೆ, ಅದೇ ರೀತಿಯಾಗಿ ನೀರನ್ನು ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ, ನೀರಾವರಿ ವ್ಯವಸ್ಥೆ ಇದೆ, ಅಂತ ಒಂದು ಪ್ರದೇಶಗಳಲ್ಲಿ ಈ ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳು ಚೆನ್ನಾಗಿ ಬರ್ತವೆ. ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಭೂಮಿಗೆ ನೀರಾವರಿ ವ್ಯವಸ್ಥೆ ಇದನ್ನು ಅಥವಾ ಭೂಮಿ ಫಲವತ್ತಾದ ಇದೆಯೋ ಅಂತ ನೀವು ಅದನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ಅಥವಾ ಹೈಬ್ರಿಡ್ ಅಂತ ಏನು ಹೇಳ್ತೇವೆ ಅದು ನಿಗದಿತವಾದ ಒಂದು ವ್ಯಾಲಿಡಿಟಿ ಪೀರಿಯಡ್ ಅಥವಾ ನಾವೇನು ಬೀಜದ ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಅದನ್ನು ನೀವು ಚೆಕ್ ಮಾಡಿಕೊಳ್ಬೇಕು. ಭಾರತದ ಒಂದು ಬೀಜ ಕಾಯ್ದೆ ಪ್ರಕಾರ ಯಾವುದೇ ಒಂದು ಬೀಜ ಮಾರಾಟಗಾರಾಗಿರ್ಬೋದು ಅಥವಾ ಬೀಜೋತ್ಪಾದಕರಾಗಿರ್ಬೋದು ಬೀಜ ಮಾರಾಟ ಮಾಡಬೇಕಾದ್ರೆ ಅದರ ಪ್ಯಾಕೆಟ್ ಬೀಜ ಒಂದು ಪ್ಯಾಕೆಟ್ ಮೇಲೆ ಒಂದು ನಿಗದಿತವಾದ ಗುಣಧರ್ಮಗಳನ್ನು ನೀವು ಅದನ್ನು ಕೊಡಲೇಬೇಕಾಗತ್ತೆ. ಅದನ್ನು ರೈತರು ಎಲ್ಲರೂ ಕಂಪಲ್ಸರಿ ಅದನ್ನು ನೀವು ಅದನ್ನು ನೋಡಿಕೊಂಡು ಖರೀದಿ ಮಾಡಬೇಕಾಗತ್ತೆ. ಪ್ರಮುಖ ಒಂದು ಬೀಜದ ಗುಣಗಳ ಲಕ್ಷಣಗಳ ಬಗ್ಗೆ ಹೇಳಬೇಕಂತಂದರೆ ಆ ಬೀಜ ಪ್ಯಾಕೆಟ್ ಮೇಲೆ ಹಲವಾರು ಬೀಜ ಮಾರಾಟಗಾರರು ಕೆಲವೊಂದು ಗುಣಲಕ್ಷಣಗಳನ್ನು ಅವರು ಅಲ್ಲಿ ನಮೂದಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶಗಳು ಹೇಳ್ಬೇಕಂತಂದರೆ ಮೊಳಕೆ ಪ್ರಮಾಣ. ಪ್ರತಿಯೊಂದು ಬೆಳೆಗೂ ಒಂದು ನಿರ್ದಿಷ್ಟವಾದ ಒಂದು ಕನಿಷ್ಠ ಒಂದು ಬೀಜ ಮೊಳಕೆ ಪ್ರಮಾಣವನ್ನು ನಮ್ಮ ಸರ್ಕಾರವು ನಿಗದಿಪಡಿಸಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂತಂದರೆ ದ್ವಿದಳ ಧಾನ್ಯ ಆಗಿರ್ಬೋದು ಅದರಲ್ಲಿ 75%, ಅದೇ ರೀತಿಯ ಹತ್ತಿಗೆ ಬಂತಂದರೆ ಅದರಲ್ಲಿ 75%, ಅದೇ ರೀತಿಯಾಗಿ ವಿವಿಧ ಬೆಳೆಗಳಿಗೆ ಒಂದು ಕನಿಷ್ಠ ಒಂದು ಮೊಳಕೆ ಪ್ರಮಾಣವನ್ನು ನಿಗದಿಪಡಿಸುತ್ತಾರೆ. ಆ ಒಂದು ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿಗೆ ಆ ನಿರ್ದಿಷ್ಟ ಒಂದು ಬೀಜ ಮೊಳಕೆ ಪ್ರಮಾಣ ಇದೋ ಇಲ್ಲವೋ ಅಂತೇಳಿ ನೀವು ನೋಡಬೇಕಾಗುತ್ತೆ. ಎರಡನೇದಾಗಿ ಒಂದು ಪ್ರಮುಖ ಒಂದು ಬೀಜ ಗುಣಲಕ್ಷಣ ಅಂತಂದರೆ ಫಿಸಿಕಲ್ ಪ್ಯೂರಿಟಿ ಅಥವಾ ನಾವು ಭೌತಿಕ ಶುದ್ಧತೆ ಅಂತ ಹೇಳ್ತೇವೆ. ಅದು ಕೂಡ ಎಲ್ಲ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ 98% ಇರಬೇಕು, ಅದು ಕೂಡ ಇದೆಯಲ್ಲೋ ಅಂತೇಳಿ ನೀವು ಖಾತ್ರಿಪಡಿಸಿಕೊಳ್ಳಿ.

0: ಹೇಳ್ಬೇಕಾಗತ್ತೆ. ಮೂರನೇದು ಒಂದು ತಳಿ ಶುದ್ಧತೆ, ನಾವು ಇಂಗ್ಲೀಷಲ್ಲಿ ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೇವೆ. ಆ ಒಂದು ಬೀಜದ ಪ್ಯಾಕೆಟ್ನಲ್ಲಿ ಒಂದೇ ತೆರನಾದ ಒಂದೇ ಒಂದು ತಳಿಗೆ ಸೇರಿದಂತಹ ಬೀಜಗಳು ಇರಬೇಕು. ಅದು ಕೂಡ ವಿವಿಧ ಒಂದು ಬೆಳೆಗಳಿಗೆ ನಿರ್ದಿಷ್ಟವಾದ ಒಂದು ತಳಿ ಶುದ್ಧತೆಯನ್ನು ಸರ್ಕಾರವು ನಿಗದಿಪಡಿಸಿರ್ತದೆ, ಅದನ್ನು ಕೂಡ ರೈತರು ಗಮನದಲ್ಲಿಟ್ಕೊಳ್ಬೇಕು. ನಾಲ್ಕನೇದು ಇನ್ನು ಸೀಡ್ ಹೆಲ್ತ್ ಅಥವಾ ನಾವು ಏನು ಬೀಜ ಆರೋಗ್ಯ ಅಂತ ಏನು ಹೇಳ್ತೇವೆ. ಈಗ ಪ್ರಮುಖವಾಗಿ ನಮ್ಮ ಕೃಷಿಯಲ್ಲಿ ಏನು ಹೆಚ್ಚಾಗಿ ಒಂದು ರೋಗಗಳನ್ನು ಕಾಣ್ತೇವೆ, 65-70% ಒಂದು ರೋಗಗಳು ಬೀಜದ ಮುಖಾಂತರ ಹರಡ್ತವೆ. ಅದೇ ರೀತಿಯಾಗಿ ಈ ಒಂದು ನೀವು ಖರೀದಿ ಮಾಡಿಕೊಳ್ಳುವಂಥ ಬೀಜಗಳು ಕೂಡ ಆ ರೋಗರಹಿತವಾಗಿರಬೇಕು. ಅದೇ ರೀತಿಯಾಗಿ ಒಂದು ಬೀಜೋಪಚಾರ ಮಾಡಿರಬೇಕು. ಇವೆಲ್ಲ ಒಂದು ಅಂಶಗಳನ್ನು ಗಮನಿಸಿ ರೈತರು ಬೀಜವನ್ನು ಖರೀದಿ ಮಾಡಿಕೊಳ್ಬೇಕಂತೇಳಿ ನಾನು ಈ ಮೂಲಕ ಎಲ್ಲರಿಗೆ ಕೇಳಿಕೊಳ್ತೇನೆ.
1: ಇದುವರೆಗೆ ಡಾಕ್ಟರ್ ಉಮೇಶ್ ಹಿರೇಮಠ್ ಅವರಿಂದ ರೈತರಿಗೆ ಸಲಹೆಯನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಈಗ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
3: ಶರಣು ಶರಣಾರ್ಥಿ
4: ಬಸವಣ್ಣ. ಅಜ್ಞಾನದ ಸಂಸಾರ ತನು ಕೆಡುವವರೆಗೂ ಕರೆದುಕೊಂಡು ಹೋಗ್ತದೆ. ಮತ್ತೊಬ್ಬರನ್ನ ಬಾಧಿಸುವಲ್ಲಿಯೇ ಅಜ್ಞಾನಕ್ಕೆ ಸುಖ ಇದೆ. ಇದು ಹೀಗೇಕೆ
2: ಅಕ್ಕ? ತನುವಿನಲ್ಲಿ ಸದಾ ಚಿತ್ರ ವಿಚಿತ್ರ ಘಟನೆ ನಡೀತಾನೆ ಇರ್ತದೆ. ಅದನ್ನ ಸಾಕ್ಷಿಯಾಗಿ ನೋಡಿ ಅರಿವಿನಿಂದ ದೂರ ಉಳಿವಾತನೇ ಜಾಣ. ನೋಡುವ ಕಣ್ಣು ಭೋಗಿಸಲು ಅರಿಯದು, ಭೋಗಿಸುವ ದೇಹ ನೋಡಲು ಅರಿಯದು. ಕಣ್ಣು, ನಾಲಿಗೆ, ಮೂಗು, ಕಿವಿ, ಚರ್ಮ ಇವುಗಳಲ್ಲಿ ವಾಸ ಮಾಡಿದಂಥ ಐದು ಹೆಡೆಯ ಮನವೆಂಬ ಹಾವು ಇಡೀ ದೇಹವನ್ನೇ ಹುತ್ತವನ್ನಾಗಿಸಿಕೊಂಡು ದೇಹದಲ್ಲಿಯೇ ಸಂಸಾರ ಹೂಡಿದೆ. ಈ ಹಾವನ್ನು ಹಿಡಿದು ಪಳಗಿಸುವ ಹಾವಾಡಿಗ ಕೂಡ ದೇಹದಲ್ಲಿಯೇ ಇದ್ದಾನೆ. ಹಾವು ಹಾವಾಡಿಗನೊಂದಿಗೆ ಸ್ನೇಹ ಮಾಡದ ಹೊರತು ಹಾವಾಡಿಗ ಹಾವನ್ನು ಹಿಡಿದು ಪಳಗಿಸಿ ತನ್ನಂತೆ ಮಾಡಿಕೊಳ್ಳಲಾರ.
4: ಹಾ ಬಸವಣ್ಣ, ಇದನ್ನು ಮತ್ತಷ್ಟು ವಿವರಿಸಿ ಹೇಳುವಿರಾ?
2: ಆಗಲಿ ಅಕ್ಕ. ಮನವೇ ಹಾವು, ತನುವೇ ಹಾವಿನ ಬುಟ್ಟಿ, ಅರಿವೇ ಹಾವಾಡಿಗ. ಮನ ಅನ್ನೋ ಹಾವು ಹೋದಡಿಯಲ್ಲೆಲ್ಲ ತನು ಹೋಗ್ತದೆ, ತನುವಿನ ಜೊತೆಗೆ ಅರಿವು ಹೋಗ್ತದೆ. ಮನ ತನುವಿನೊಂದಿಗೆ ಭೋಗಿಸ್ತದೆ, ಅರಿವು ಬೇಡ ಅಂತ ಭೋಗಿಸುವ ತನುವಿನಲ್ಲಿಯೇ ಇದ್ದು ಪಾಠ ಮಾಡ್ತದೆ. ಅರಿವು ಅನ್ನೋ ಗಾರುಡಿಗ ಮನ ಮತ್ತು ತನುವಿನ ಭೋಗದಲ್ಲಿ ಭಾಗಿಯಾಗೋದಿಲ್ಲ. ಇದು ನಾನಾವರಣದ ಸಂಸಾರ. ಹಾವು ಹಾವಾಡಿಗನ ಸ್ನೇಹದಂತೆ ಮನವೆಂಬ ಹಾವು ತನುವಿನೊಂದಿಗೆ ವಿಷಯದ ಸ್ನೇಹ ಮಾಡಿದರೆ ತನುವೇನು ಮಾಡಿತು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಐದು ಇಂದ್ರಿಯಗಳಿಗೆ ಮನ ಅನ್ನುವಂಥ ದ್ರೌಪದಿಯೊಬ್ಬಳೇ ಹೆಂಡತಿ, ಅರಿವು ಅನ್ನುವಂಥ ಕೃಷ್ಣನೊಬ್ಬನೇ ಸಾರಥಿ. ಈ ಐದು ಇಂದ್ರಿಯಗಳನ್ನು ಹೊತ್ತುಕೊಂಡ ತನುವೆಂಬ ರಥ ಒಂದೇ. ಮನ ಪಗಡೆ ಆಡಲಿಕ್ಕೆ ಪಾಂಡವರನ್ನ ಕರೆದುಕೊಂಡು ಹೋದರೆ ಶ್ರೀಕೃಷ್ಣ ಆದರೂ ಏನು ಮಾಡ್ಯಾನು? ವಲ್ಲದ ಮನಸ್ಸಿನಲ್ಲಿ

0: ಅವರಿಗೆ ಸಾರಥಿಯಾದ ಮನ ಹೇಳಿದಂತೆ ಕೇಳಿ ಪಾಂಡವರು ಪಗಡೆ ಆಡಿದರು. ರಾಜ್ಯವನ್ನು ಸೋತರು, ತಮ್ಮನ್ನು ಸೋತರು, ದ್ರೌಪದಿಯನ್ನು ಸೋತರು. ವಿವಸ್ತ್ರಗೊಳ್ಳುವಾಗ ಮನವೆಂಬ ದ್ರೌಪದಿ ಅರಿವೆಂಬ ಕೃಷ್ಣನ ಮೊರೆ ಹೊಕ್ಕಳು. ಆತ ಆಕೆಗೆ ಅರಿವಿನ ವಸ್ತ್ರದಾನ ಮಾಡಿ ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ಶ್ರೀಕೃಷ್ಣ ಗಾರುಡಿಗ ಆದ. ವ್ಯಾಸ ಮಹರ್ಷಿಗಳು ಬರೆದಂಥ ಮಹಾಭಾರತದ ಅರಿವಿನ ಈ ಸೂತ್ರ ಜ್ಞಾನಕ್ಕೆ ಬಳಕೆಯಾಗಲಿಲ್ಲ, ಕಥೆಯಾಗಿ ಅಜ್ಞಾನದ ನಾಲಿಗೆಗಳಲ್ಲಿ ಕುಣಿದರೆ ವ್ಯಾಸ ಮಹರ್ಷಿಗಳಾದರೂ ಏನು ಮಾಡ್ಯಾರು? ತನ್ನ ಆತ್ಮ ತನುವನ್ನು ಮನುವನ್ನು ಕಟ್ಟಿಹಾಕದೆ ತನು ಮತ್ತು ಮನಕ್ಕೆ ಹಗೆ ಆಗಿದೆ. ಅರಿವಿನೆಡೆಗೆ ಕರೆದುಕೊಂಡು ಹೋಗುವ ಆತ್ಮವೂ ಇದೆ, ಅಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಮನವೂ ಇದೆ. ಮನವನ್ನು ಅಪ್ಪಿಕೊಂಡು ಅರಿವಿನೆಡೆಗೆ ನಡೆಯಬೇಕಾದ ಆತ್ಮ ತನುವಿಗೆ ಹಗೆಯಾದ ಬಳಿಕ ತನು ಮತ್ತಾರಿಗೆ ದೂರೋದು? ಆತ್ಮವೆಂಬ ಜಗದ್ರಕ್ಷಕನಾದ ಪರಮಾತ್ಮನೇ, ನೀನು ತನುವಿಗೆ ಜನ್ಮ ಇತ್ತು, ಅರಿವನ್ನು ದಾನ ಮಾಡಿದೆ. ಆ ತನುವಿನಲ್ಲಿ ಅರಿವಿನ ಬೆಳಕಿನಿಂದ ಹುಟ್ಟಿದ ಮನವನ್ನು ದಾನ ಮಾಡಿದೆ. ತನುವನ್ನು ದಾನ ಮಾಡಿ ಆ ತನುವಿನಲ್ಲಿಯೇ ಬಚ್ಚಿಟ್ಟುಕೊಂಡ ಮಹಾದಾನಿ ಕೂಡಲ ಸಂಗಮದೇವ ನೀನು. ನೀನೇ ನನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಅಂತ ಅಂಗದಲ್ಲಿಯೇ ಸಂಗಮವಾದ ಪರಮಾತ್ಮನನ್ನು ಕೇಳುವ ಬಯಕೆ ಸಕಲ ಶರಣರ ತನುಗಳಲ್ಲಿ ಸಂಗಮವಾದ ಮನಕ್ಕೆ ಉಂಟಾಗಲಿ.
1: ತನುವಿನ ಗುಣ ಅವಗುಣದ ಬಗ್ಗೆ ವಿವರಿಸಿ ಹೇಳಿ ಬಸವರಸ.
0: ತನುವಿನಲ್ಲಿ ಅರಿವು ಅನ್ನೋ ಗುರುದೇವ ತನ್ಮಯ ಆಗಿದ್ದಾನೆ. ತನುವನ್ನು ಮನ ಆವರಿಸಿದೆ, ಹೀಗಾಗಿ ಗುರುದೇವನು ವಾಸ ಮಾಡಿದಂಥ ತನುವನ್ನು ಮನ ತನ್ನ ಮನಬಂದೆಡೆಗೆ ಕರೆದುಕೊಂಡು ಹೋಗ್ತದೆ. ಮನ ಅನ್ನೋ ನಾಯಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದರೂ ಕೂಡ ತುಂಡು ಎಲುವಿಗಾಗಿ ಠಣ್ಣನೆ ಹಾರಿ ಹೊತ್ತ ಪಲ್ಲಕ್ಕಿಯನ್ನೇ ಮರೀತದೆ.
1: ಬಸವರಸ, ತಾವು ಪಲ್ಲಕ್ಕಿ ಅಂತ ಹೇಳಿದ ವಿಷಯ ನಮ್ಮ ಅರಿವಿಗೆ ಬರಲಿಲ್ಲ.
0: ಪಲ್ಲಕ್ಕಿ ಅಂದರೆ ಗುರುಗಳನ್ನು ಹೊತ್ತುಕೊಂಡು ಹೋಗೋ ಪಲ್ಲಕ್ಕಿ ಅಲ್ಲ. ತನು ಅನ್ನೋದು ಒಂದು ಅರಿವಿನ ಪಲ್ಲಕ್ಕಿ, ಅದು ಮಹಾಜ್ಞಾನ ಅನ್ನೋ ಅರಿವಿನ ದೇವರು ಇದ್ದಂಥ ತೇರು. ಅರಿವಿನ ದೇವರ ನೆರಳಾಗಿ ಬದುಕಬೇಕಾದಂಥ ಮನ ಅನ್ನೋ ನಾಯಿ ಮತ್ತೊಂದು ತನುವಿನ ತೇರು ನೋಡಿ ಬೊಗಳೋದು ಅಂದ್ರೇನು? ತನು ತನುವನ್ನು ನೋಡಿ ಉದ್ರೇಕಗೊಳ್ಳೋದು, ತನು ತನುವನ್ನು ನೋಡಿ ಮತ್ಸರ ಪಡೋದು, ತನು ಮತ್ತೊಂದು ತನುವನ್ನು ನೋಡಿ ದ್ವೇಷ ಅಸೂಯ ಪಡೋದು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ತನು ಅನ್ನೋ ಅರಿವಿನ ಪಲ್ಲಕ್ಕಿಯನ್ನು ಹಾಳುಗೆಡುವ ಅಜ್ಞಾನದ ಗುಣದ ಮನ ಅನ್ನೋದು ನಾಯಿಯ ಹಾಗೆ. ಇದು ತನುವಿನ ಆಶ್ರಯ ಪಡೆದು ತನುವಿಗೆ ದ್ರೋಹ ಬಗೆಯುತ್ತದೆ. ಅರಿವಿನ ದೇವರು ವಾಸ ಮಾಡಿದಂಥ ತನು ಅನ್ನೋ ಪಲ್ಲಕ್ಕಿಯನ್ನು ಮನ ಬಳಕೆ ಮಾಡಿ ತನುವನ್ನೇ ನಿಲ್ಲಿಸೋದಂದ್ರೇನು? ಮನ ತಾನಿದ್ದ ತನುವಾದ್ರೇನು, ಅನ್ಯತನುವಾದ್ರೇನು? ಅದು ಅರಿವಿನ ದೇವರು ವಾಸ ಮಾಡೋದಕ್ಕಾಗಿ ಒತ್ತಿದ ಅಚ್ಚು ಅಂತ ಮನ ಅರಿಯಬೇಡುವೆ. ತನು ಅಚ್ಚುಗನು ಒತ್ತಿದ ಮೆಚ್ಚಿನ ಅಚ್ಚುಗನ ಅಚ್ಚು, ಅಪ್ರತಿಮ ಮಹಿಮನ ಅಚ್ಚು.
1: ಬಸವಣ್ಣ, ತನು ಕುಲವೆಲ್ಲ ಒಂದೇ ಅನ್ನುವ ಅಭಿಪ್ರಾಯ ತಮ್ಮದೇ?
0: ಹೌದು ತಾಯಿ, ಅಚ್ಚುಗನು ಇದ್ದ ತನುಗಳೆಲ್ಲ ಅಚ್ಚುಗನ ಸ್ವತ್ತು. ಕಳ್ಳ ಸುಳ್ಳ ಕೊಲೆಗಡುಕ ವಿಷಯ ಲಂಪಟ ಭ್ರಷ್ಟ ಧನಿಕ ಸ್ವಾಮಿ ಗುರು ಹೀಗೆ ದೇಹದ ಪಾತ್ರ ಯಾವುದಾದ್ರೇನು, ಅದರ ಅರಿವಿನ ಸೂತ್ರ ಒಂದೇ. ಸೂತ್ರದ ಪಾತ್ರಧಾರಿ ಕೂಡ ಒಬ್ಬನೇ. ಪಾತ್ರದ ಗುಣ ಅವಗುಣಗಳನ್ನು ನಿಂದಿಸೋದು ಅಂದರೆ ಅದರ ಸೂತ್ರಧಾರಿಯನ್ನು ನಿಂದಿಸಿದಂತಾಗಲಿಲ್ವೇ? ಆ ಸೂತ್ರಧಾರಿ ನಿರ್ಮಿಸಿದಂಥ ಮನ ಆತನಿಗೆ ಸರಿಸಾಟಿಯೇ. ಅರಿವು ಅನ್ನುವ ಆ ಗುರುದೇವ ಮಾಡಲಾಗಿ ಮನ ಆಯಿತು, ಆ ಗುರುದೇವ ಮಾಡಲಾಗಿ ತನು ಆಯಿತು. ತನುಗಳೆಲ್ಲ ಒಂದೇ, ಅದು ಮಹಾದೇವ ನಿರ್ಮಾಣ ಮಾಡಿದಂಥ ಅರಿವಿನ ಕುಲುಮೆ. ಮನ ಮತ್ತು ತನುವಿನಿಂದ ನಿರ್ಮಾಣವಾದ ಗುಣ ಅವಗುಣಗಳನ್ನು ಅರಿವಿನ ಕುಲುಮೆಯಲ್ಲಿ ಸುಟ್ಟು ಮನ ಅರಿವಿನಲ್ಲಿ ಸಂಗಮ ಆಗಿ ಮಹಾದೇವನನ್ನು ಕೂಡಬೇಕು. ಆ ಮಹಾದೇವನೇ ತಾನಾಗಬೇಕು.
2: ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
3: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಜೆ.

ಕೇಳಿದರೆ ಈ ಸಂಜೆ 6:20 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಜೀವನ ಶೈಲಿ ಕುರಿತು ಲಿವರ್ ಹಾಗೂ ಗ್ಯಾಸ್ಟ್ರೋ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗ್ತಲಿದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿ ಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ

0: ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ GST ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ HS ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ UGCET 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. 28 ಹೊರತುಪಡಿಸಿ

0: ಮೇ 30ರವರೆಗೆ ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
3: ಓದುತ್ತಿರುವವರು ಈರಣ್ಣ ಕರ್ಲಿ.
4: ವಿಶ್ವ ಸ್ಕಿಜೋಫ್ರಿನಿಯಾ ದಿನ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಸ್ಕಿಜೋಫ್ರಿನಿಯಾ ಎಂಬ ರೋಗವು ಮಾನಸಿಕ ರೋಗವಾಗಿದೆ. ಅದನ್ನು ಗುಣಪಡಿಸಲು ಸಮುದಾಯದ ಪಾತ್ರ ತುಂಬ ಇದೆ ಎಂದು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ಜಿಲ್ಲಾ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ MS ಹೇಳಿದರು. ಅವರು ಆಕಾಶವಾಣಿಯಲ್ಲಿ ನಡೆದ ವಿಶ್ವ ಸ್ಕಿಜೋಫ್ರಿನಿಯಾ ದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸ್ಕಿಜೋಫ್ರಿನಿಯಾ ಕಾಯಿಲೆ ಬಗ್ಗೆ ಜನರಲ್ಲಿ ಈಗಲೂ ಅಪನಂಬಿಕೆಗಳಿವೆ. ಅದರಲ್ಲಿ ವಿಶೇಷವಾಗಿ ನಗರದ ಅಕ್ಷರಸ್ಥ ಸಮುದಾಯಗಳಲ್ಲಿ ಕೂಡ ಈ ಅಪನಂಬಿಕೆಗಳು ಇನ್ನೂ ಹೆಚ್ಚಾಗಿವೆ ಎಂದು ಹೇಳಿದರು. ಈಗಲೂ ಯಾವುದೇ ಮಾನಸಿಕ ಕಾಯಿಲೆಯನ್ನು ಅದು ಕಾಯಿಲೆ ಅಂತ ಗುರುತಿಸುವಲ್ಲಿ ಸಮುದಾಯಗಳು ಹಿಂದೆ ಬಿದ್ದಿವೆ. ಅದರಲ್ಲಿ ಅಕ್ಷರ ಸಮುದಾಯವೂ ಕೂಡ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ದೇಹದ ಕಾಯಿಲೆ ಬಂದರೆ ಹೇಗೆ ಚಿಕಿತ್ಸೆ ಇದೆಯೋ ಅದೇ ರೀತಿಯಾಗಿ ಮನಸ್ಸಿಗೆ ತೊಂದರೆ ಆದರೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಮಾರ್ಗ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಸಮುದಾಯಗಳು ಮಾನಸಿಕ ಕಾಯಿಲೆಯನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ ಅದಕ್ಕೆ ಸಮರ್ಪಕ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಜಗತ್ತಿನ ಜನಸಂಖ್ಯೆಯಲ್ಲಿ 100-25 ಜನ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಅದರಲ್ಲಿ 1-2 ಜನರಿಗೆ ಸ್ಕಿಜೋಫ್ರಿನಿಯಾ ಎಂಬ ಕಾಯಿಲೆ ಬಾಧಿಸುತ್ತದೆ ಎಂದರು. ಸ್ಕಿಜೋಫ್ರಿನಿಯಾ ಎಂಬುದು ಮಾನಸಿಕ ಕಾಯಿಲೆ. ಇದರ ಬಗ್ಗೆ ಅನೇಕರಲ್ಲಿ ತಪ್ಪು ನಂಬಿಕೆಗಳಿವೆ. ಅದು ದೇವರು ಕೊಟ್ಟ ಶಾಪ, ಯಾವ ಜನ್ಮದ ಪಾಪವೋ ಅಥವಾ ಹಿಂದಿನ ಜನ್ಮದ ಕರ್ಮವೋ ಎಂಬ ನಂಬಿಕೆ ಜನರಲ್ಲಿದೆ. ಈ ಮನಸ್ಥಿತಿಯ ಜನ ಈ ಕಾಯಿಲೆ ಬಂದಾಗ ಕಾಲ ಕಳೆಯುವ ಜನ ತುಂಬ ಇದ್ದಾರೆ. ಅದಕ್ಕೆ ಸೂಕ್ತ ಚಿಕಿತ್ಸೆ ಇದೆ ಅನ್ನುವುದು ಅನೇಕರಲ್ಲಿ ತಿಳಿದಿಲ್ಲ. ಸ್ಕಿಜೋಫ್ರಿನಿಯಾದ ರೋಗಿಗಳ ಅವರ ವರ್ತನೆಯನ್ನು ನೋಡಿದ ಜನ ಈ ರೀತಿ ನಂಬಿಕೆಗೆ ಬಂದಿರುತ್ತಾರೆ. ಸ್ಕಿಜೋಫ್ರಿನಿಯಾ ರೋಗಿಯು ಏಕಾಂಗಿಯಾಗಿರುತ್ತಾನೆ, ಯಾರ ಜೊತೆ ಮಾತನಾಡುವುದಿಲ್ಲ, ತನ್ನೊಳಗೆ ತಾನೇ ಮಾತನಾಡುತ್ತಿರುತ್ತಾನೆ, ಭಯಭೀತನಾಗಿರುತ್ತಾನೆ, ಸರಿಯಾಗಿ ತನ್ನ ಬಗ್ಗೆ ಅರಿವು ಇರುವುದಿಲ್ಲ, ಸರಿಯಾದ ದಿನಚರಿ ಇರುವುದಿಲ್ಲ. ಇವೆಲ್ಲ ವರ್ತನೆಗಳಿಂದ ವ್ಯಕ್ತಿಯನ್ನು ಜನ ಬೇರೆಯಾಗಿ ನೋಡುತ್ತಾರೆ. ಅದು ಕಾಯಿಲೆ ಅಂತ ಅವರು ತಿಳಿಯುವುದಿಲ್ಲ, ಅವರನ್ನು ಪ್ರೀತಿಯಿಂದ ಕಾಣುವುದಿಲ್ಲ, ಅವರನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಇಂಥ ವ್ಯಕ್ತಿಗಳಿಗೆ ಸಾಂತ್ವನ ಬೇಕು, ಅದು ಸಿಗದೇ ಇದ್ದರೆ ರೋಗ ಇನ್ನೂ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಈ ರೋಗದ ಕುರಿತು ಅರಿವನ್ನು ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ May 24 ವಿಶ್ವ ಸ್ಕಿಜೋಫ್ರಿನಿಯಾ ದಿನಾಚರಣೆಯನ್ನು ಆಚರಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡುತ್ತದೆ ಎಂದರು. ಯಾವುದೇ ಮಾನಸಿಕ ರೋಗಕ್ಕೆ ಪರಿಹಾರ ಇದೆ, ಸೂಕ್ತ ವೈದ್ಯರ ಸಲಹೆ ಮೂಲಕ ಗುಣಪಡಿಸಬಹುದು. ಆದರೆ ಸಾರ್ವಜನಿಕರು ಯಾರಲ್ಲಿ ಮಾನಸಿಕ ಸಮಸ್ಯೆ ಇರುತ್ತದೆ ಅವರನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಹಕರಿಸಬೇಕು ಎಂದು ಹೇಳುತ್ತಾ ಸಮುದಾಯದ ಪಾತ್ರ ಕುರಿತು ಒತ್ತಿ ಹೇಳಿದರು. ಈ ಕಾರ್ಯಕ್ರಮವನ್ನು ರಾಯಚೂರು ಆಕಾಶವಾಣಿಯ ಪ್ರಸಾರ ನಿರ್ವಾಹಕ ವೆಂಕಟೇಶ್ ಬೇವಿನಬೆಂಚಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಬಿ ನರಸಿಂಹಲು, ನಾಗರತ್ನ, ಶ್ರೀನಿವಾಸ್, ರಮಾ ಕುಲಕರ್ಣಿ, ಅಮರೇಶ್ ಆಶ್ಯಾರ್, ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಅರಸು ಆಂಜನೇಯ, ಶರಣಬಸಪ್ಪ ಇದ್ದರು. ಸೊಳ್ಳೆಯಿಂದ ಹರಡುವ ಕಾಯಿಲೆಗಳ ತಡೆಗೆ ಸಾರ್ವಜನಿಕರು ಸಹಕರಿಸಿ, ಡಾಕ್ಟರ್ ಸುರೇಂದ್ರ ಬಾಬು. ಕಳೆದ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಸುರಿದ ಅಕಾಲಿಕ ಮಳೆಯಿಂದ ತಗ್ಗುಗುಂಡಿಗಳು ಸೇರಿದಂತೆ ಅಲ್ಲಲ್ಲಿ ನೀರು ನಿಲ್ಲುವುದರಿಂದ ಡೇಂಗು ಹರಡುವ ಈಡಿಸ್ ಈಜಿಪ್ಟೈ ಸೊಳ್ಳೆಯ ಸಂತತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಸಂಭಾವ್ಯ ಡೇಂಗು ಪ್ರಕರಣಗಳು ಕಂಡುಬರುವ ಸಾಧ್ಯತೆಗಳಿದ್ದು ಸಾರ್ವಜನಿಕರು ಮನೆಯ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವ ಜೊತೆಗೆ ಬಳಕೆಯಾಗಿ ನೀರು ತುಂಬುವ ಡ್ರಮ್, ಬ್ಯಾರೆಲ್, ಕಲ್ಲಿನ ಮುಂತಾದ ಪರಿಕರಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮತ್ತು

ಯಾರಿಗಾದರೂ ಒಂದೇ ದಿನ ಜ್ವರ ಕಂಡುಬಂದರೂ ಸಹ ವೈದ್ಯರ ಬಳಿ ಪರೀಕ್ಷಿಸಿ ಅಗತ್ಯ ಚಿಕಿತ್ಸೆ ಪಡೆಯಿರಿ ಎಂದು ಸಾರ್ವಜನಿಕರಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಕೋರಿದ್ದಾರೆ. ಮನೆಯ ಒಳಗಿನ ಸಾಮಗ್ರಿಗಳನ್ನು ನಿಗಾವಹಿಸದಂತೆ, ಮನೆಯ ಹೊರಗೆ ನೀರು, ಸುತ್ತಲೂ ನೀರು ಸಂಗ್ರಹವಾಗುವ ಪ್ಲಾಸ್ಟಿಕ್ ಕಪ್, ತಗಡಿನ ಟಿನ್ನು, ತೆಂಗಿನ ಚಿಪ್ಪು, ಒಡೆದ ಮಡಿಕೆ, ಬಿಸಾಡಿದ ಟೈರು ಮುಂತಾದ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮನೆಯಲ್ಲಿರುವ ಚಿಕ್ಕ ಮಕ್ಕಳು, ಗರ್ಭಿಣಿಯರು, ವಯೋವೃದ್ಧರು, ಬಾಣಂತಿಯರಿಗೆ ಸೊಳ್ಳೆ ಕಡಿಯದಂತೆ ಕಾಳಜಿ ತೆಗೆದುಕೊಳ್ಳಿ. ನಿರ್ಲಕ್ಷ್ಯ ವಹಿಸಬಾರದು. ತಕ್ಷಣ ಪರೀಕ್ಷೆ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಜ್ವರವನ್ನು ನಾವು ನಿರ್ಲಕ್ಷಿಸುತ್ತೇವೆ. ಇಂತಹ ಸಂದರ್ಭದಲ್ಲಿ ಡೆಂಗ್ಯೂ ಸಂಬಂಧಿತ ಜ್ವರವಾಗಿದ್ದರೆ ರೋಗಿಯು ಪ್ಲೇಟ್ಲೆಟ್ಸ್ಗಳ ಶೀಘ್ರ ಕುಸುವಿಕೆಯಿಂದ ಆರೋಗ್ಯ ಸಮಸ್ಯೆ ಎದುರಾಗಿ ರಕ್ತಸ್ರಾವದಂತಹ ಗಂಭೀರ ಸಮಸ್ಯೆ ಎದುರಿಸಬೇಕಾಗಬಹುದು. ಕಾರಣ, ಯಾರಿಗಾದರೂ 3 ದಿನಗಳ ಕಡಿಮೆಯಾಗುವ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ವಿಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಲ್ಲಿ ನಿರ್ಲಕ್ಷ್ಯ ವಹಿಸದೆ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ವೈದ್ಯರ ಸಲಹೆಯಂತೆ ಲಕ್ಷಣಗಳ ಆಧಾರದ ಮೇರೆಗೆ ಚಿಕಿತ್ಸೆ ಪಡೆಯಬೇಕು. ಲಾರ್ವಾ ಸಮೀಕ್ಷೆಗೆ ಸಹಕರಿಸಿ. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ನಾಶಗೊಳಿಸಲು ಸಿಬ್ಬಂದಿಯವರಿಂದ ಲಾರ್ವಾ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು, ಸಾರ್ವಜನಿಕರು ಪರಿಕರಗಳಿಗೆ ಮುಚ್ಚುಳ ಮುಚ್ಚಿ, ಬಟ್ಟೆ ಕಟ್ಟಿ, ಬಳಕೆ ಮಾಡದ ನೀರು ಸಂಗ್ರಹಕಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುವ ಮೂಲಕ ಸೊಳ್ಳೆ ಉತ್ಪತ್ತಿ ತಡೆಯಬೇಕು. ಬಳಸದಿರುವ ನೀರು ನಿಲ್ಲುವ ಸ್ಥಳದಲ್ಲಿ ಸುಟ್ಟ ಆಯಿಲ್ ಹಾಕುವಲು ಹಾಗೂ ಅಗತ್ಯವಿರುವಲ್ಲಿ ಟೆಮೋಪಾಸ್ ದ್ರಾವಣ ಹಾಕಲು ಕ್ರಮ ವಹಿಸಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಚರ್ಚೆ, ದುಂಡು ಮೇಜಿನ ಸಭೆ. ಸಾವಿರಾರು ಕೋಟಿ ವೆಚ್ಚವಾದರೂ ಅಸಮತೋಲನ ಶಾಪ ನಿವಾರಣೆಯಾಗಿಲ್ಲ. ಧನರಾಜ್. ಪ್ರತಿ ವರ್ಷ ಸಾವಿರಾರು ಕೋಟಿ ವೆಚ್ಚದ ನಂತರವೂ ಕಲ್ಯಾಣ ಕರ್ನಾಟಕ ಪ್ರದೇಶ ಇನ್ನೂ ಅಸಮತೋಲನ ಶಾಪದಿಂದ ಹೊರಬಂದಿಲ್ಲ ಎಂದು ಸಂಪನ್ಮೂಲ ವ್ಯಕ್ತಿಯಾದ ಧನರಾಜ್ ಅವರು ಹೇಳಿದರು. ಹೈದರಾಬಾದ್ ಕರ್ನಾಟಕ ಜನನಂದನ ಕೇಂದ್ರದಿಂದ ಆಯೋಜಿಸಲಾಗಿದ್ದ ದುಂಡು ಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಅಸಮತೋಲನ ಹಿನ್ನೆಲೆಯಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳಿಂದ ವಂಚಿತಗೊಳ್ಳುವುದು ಮಾತ್ರವಲ್ಲದೆ ಸಾಕ್ಷರತೆಯಲ್ಲಿ ದೇಶದಲ್ಲಿಯೇ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ 40% ಕೃಷಿ ಕಾರ್ಮಿಕರು ಇಲ್ಲಿದ್ದಾರೆ. ಅತಿ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯದ ಜನ ವಾಸವಾಗಿದ್ದು, ಇವರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ. ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರಿ ಶಾಲೆಗಳು ಅಗತ್ಯವಾಗಿವೆ. ಕಳೆದ ಅನೇಕ ವರ್ಷಗಳಿಂದ ಸಾಕಷ್ಟು ಅನುದಾನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಳಕೆಯಾಗಿದ್ದರೂ 90% ಸರ್ಕಾರಿ ಶಾಲೆಗಳು ಇನ್ನೂವರೆಗೆ ಮೂಲಭೂತ ಸೌಕರ್ಯ ಹೊಂದದೆ ದುಸ್ಥಿತಿಯಲ್ಲಿವೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತದಲ್ಲಿ ಭಾರೀ ಮೂಲಭೂತ ಸೌಕರ್ಯ ಹೊಂದದ ದುಸ್ಥಿತಿಯಲ್ಲಿವೆ. ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಇರಬೇಕಾದ ಮಾನದಂಡದಲ್ಲಿ ವ್ಯತ್ಯಾಸವಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 34 ವಿದ್ಯಾರ್ಥಿಗಳಿಗೂ ಒಬ್ಬ ಶಿಕ್ಷಕರು ಇದ್ದಾರೆ. ಅದೆಷ್ಟು ಹುದ್ದೆಗಳು ಖಾಲಿ ಇರುವುದು ಈ ವ್ಯತ್ಯಾಸ ಮತ್ತಷ್ಟು ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಹೋರಾಟಕ್ಕೆ ನಿಲ್ಲುವ ಅಗತ್ಯವಿದೆ. ಇಲ್ಲಿಯ ಸಮಗ್ರ ಅಭಿವೃದ್ಧಿಯಿಂದ ಮಾತ್ರ ಜನರ ಜೀವನ ಮಟ್ಟ ವೃದ್ಧಿ ಹಾಗೂ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದರು. ಈ ದುಂಡು ಮೇಜಿನ ಸಭೆಯನ್ನು ಉದ್ಘಾಟಿಸಿದ ಆರ್ಕೆ ಹುಡುಗಿಯವರು ಮಾತನಾಡುತ್ತಾ, ಇದೊಂದು ಐತಿಹಾಸಿಕ ಸಭೆಯಾಗಿದೆ. ಈ ಸಭೆಯಲ್ಲಿ ಈ ಭಾಗದ ಅನೇಕ ವಿಷಯಗಳು ಚರ್ಚೆಗೆ ಒಳಪಡುತ್ತಿರುವುದು ಅತ್ಯಂತ ಮುಖ್ಯವಾಗಿದೆ. ಈ ರೀತಿಯ ಸಭೆಗಳು ನಿರ್ವಹಣೆ ಅಗತ್ಯವಾಗಿತ್ತು ಎಂದರು. ರಾಜ್ಯ ಯೋಜನಾ ಸಮಿತಿಯ ನಿರ್ದೇಶಕರಾದ ರಜಾಕ್ ಉಸ್ತಾದ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ವಿಷಯದಲ್ಲಿ ಇಂಥ ಚರ್ಚೆಗಳು ಅನೇಕ ಬದಲಾವಣೆಗೆ ದಾರಿ ಮಾಡುತ್ತದೆ. ಈ ರೀತಿಯ ವೇದಿಕೆಗಳನ್ನು ಸೃಷ್ಟಿಸುವಂತಾಗಬೇಕು ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕರಾದ ರಾಘವೇಂದ್ರ ಕುಷ್ಟಗಿ ಅವರು ಪ್ರಾಸ್ತಾವಿಕವಾಗಿ ಅನೇಕ ವಿಷಯಗಳನ್ನು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಾಮರಸ್ ಮಾಲಿಪಾಟೀಲ್, ಹರವಿ ನಾಗನಗೌಡ, ಬಿ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಿಪೋರ್ಟರ್ಸ್ ಗಿಲ್ಡ್ನಿಂದ ಪ್ರತಿಭಾ ಪುರಸ್ಕಾರ, 5,000 ನಗದು ಬಹುಮಾನ. ಪತ್ರಕರ್ತರ ಮಕ್ಕಳಿಗೆ ವಿದ್ಯೆಗೆ ಪ್ರೋತ್ಸಾಹ ನೀಡಲು ಪತ್ರಕರ್ತರ ಸಂಘಗಳು ಸಹಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ರಾಯಚೂರು ಪ್ರಭಾ ಪತ್ರಿಕೆಯ ಸಂಪಾದಕರಾದ ಸುಶೀಲೇಂದ್ರ ಸೋದೇಗರ್ ಸಲಹೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಮಕ್ಕಳಿಗಾಗಿ SSLC PUC ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಕರ್ತರ ಮಕ್ಕಳಿಗಾಗಿ ಉತ್ತಮ ಕೆಲಸ ಆಯೋಜಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಶುಲ್ಕ ಕಟ್ಟುವಷ್ಟು ಆರ್ಥಿಕ ಸಾಮರ್ಥ್ಯ ಇರುವುದಿಲ್ಲ. ಎಲ್ಲರೂ ಸೇರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ನೆರವು ಸಿಗುವಂತೆ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಪತ್ರಕರ್ತರ ಮಕ್ಕಳಿಗೆ

ನೆರವು ಕೊಡಿಸಲು ಸಲಹೆ ಮಾಡಿದರು. ನಗದು ಬಹುಮಾನ 5,000 ರೂಪಾಯಿ ನೀಡುತ್ತಿರುವುದಕ್ಕೆ ಶ್ಲಾಘಿಸಿದರು. ರಿಪೋರ್ಟ್ಸ್ ಗಿಲ್ಡ್ನ ಸದಸ್ಯರಾದ ಕೆ ಸತ್ಯನಾರಾಯಣ ಅವರು ಮಾತನಾಡಿ, ಸಮಾಜದಲ್ಲಿ ಅಂಕುಡೊಂಕುಗಳಿಗೆ ಪರಿಹಾರ ಹುಡುಕುವ ಜೊತೆಗೆ ಕುಟುಂಬ ನಿರ್ವಹಣೆ ಮಾಡಲು ಎಲ್ಲರೂ ಶ್ರಮ ಪಡುತ್ತಾರೆ. ಗೀಳ್ನ ಅನೇಕ ಕಾರ್ಯಕ್ರಮದ ಮಧ್ಯೆ ಮೊದಲ ಕಾರ್ಯಕ್ರಮ ಇದಾಗಿದೆ. ಮಕ್ಕಳಿಗೆ ಪಾಲಕರ ಕ್ಷೇತ್ರದಲ್ಲಿ ಸಿಗುವ ಗೌರವ ಖುಷಿ ಇಮ್ಮಡಿಯಾಗಿದೆ. ಮಕ್ಕಳ ಕುಟುಂಬಕ್ಕೆ ಹುದ್ದೆ ಬಗ್ಗೆ ಮಾಹಿತಿ ನೀಡಬೇಕು. ಸಮಾಜದಲ್ಲಿ ನಮಗೆ ಸಿಗುವ ಗೌರವ ಜೊತೆಗೆ ಅವರ ಮಕ್ಕಳಿಗೆ ಇನ್ನಷ್ಟು ಪೂರಕ ಕಾರ್ಯಕ್ರಮ ಮಾಡಲಿ ಎಂದು ಸಲಹೆ ನೀಡಿದರು. ಸಂಪಾದಕರ ಸಂಘದ ಅಧ್ಯಕ್ಷ ಚನ್ನಬಸವ ಬಾಗಲವಾಡ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಯಾವ ಭಾಗದಲ್ಲೂ ಇಲ್ಲದ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಕಳೆದ 2 ವರ್ಷದಿಂದ ನವೀಕರಣ ಕಾಮಗಾರಿ ಜೊತೆಗೆ 25 ವರ್ಷ ಆಗಿರುವುದರಿಂದ ಕ್ಯಾಂಟೀನ್ ವಿಮೆ ಮೃತ ಕುಟುಂಬಕ್ಕೂ ನೆರವು ನೀಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಸಂಪಾದಕರ ಸಂಘದಿಂದ ಪತ್ರಕರ್ತರ ಮಕ್ಕಳಿಗೂ ಅತಿ ಹೆಚ್ಚು ಅಂಕ ಪಡೆದ ಒಬ್ಬ ಟಾಪರ್ ವಿದ್ಯಾರ್ಥಿಗೆ 10,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಗೀಳ್ನ ಅಧ್ಯಕ್ಷರಾದ ವಿಜಯಕುಮಾರ್ ಜಾಗಟ್ಕಲ್ ಅವರು ಮಾತನಾಡಿ, ಮಕ್ಕಳನ್ನು ಬೌದ್ಧಿಕವಾಗಿ ಬೆಳೆಸಲು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಯೋಜಿಸಲಾಗುತ್ತದೆ ಎಂದರು. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಜೊತೆಗೆ ಇತರ ಕಾರ್ಯಕ್ರಮಗಳನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುತ್ತೇವೆ. ಸಾಧನೆಯಲ್ಲಿ ಮಕ್ಕಳು ಗುರುತಿಸಲು ಪಾಲಕರು ಪ್ರಯತ್ನ ಮಾಡಬೇಕು, ಅಲ್ಲದೆ ಕೌಶಲ್ಯಗಳನ್ನು ಬೆಳೆಸಲು ಪ್ರಯತ್ನ ಮಾಡಲು ಹೇಳಿದರು. ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು ಎಲ್ಲ ಪತ್ರಕರ್ತರ ಸಹಕಾರ ನೀಡುವಂತೆ ಕೋರಿದರು. ಇದೇ ವೇಳೆ ವಿ ಶಿವಪ್ಪ ಮಡಿವಾಳರ್ ಹಾಗೂ ಸ್ವಪ್ನ ಸುರೇಶ್ ಸ್ವಾಮಿ ಅವರಿಗೆ 5,000 ನಗದು ಪ್ರೋತ್ಸಾಹಧನ ನೀಡಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಯಶಸ್ವಿನಿ ಆರೋಗ್ಯ ಕಾರ್ಡ್ ವಿತರಿಸಲಾಯಿತು. ವೇದಿಕೆಯಲ್ಲಿ ಪ್ರಜಾಪ್ರಸಿದ್ಧ ಪತ್ರಿಕೆಯ ಸಂಪಾದಕ ಎಚ್ ಶಿವರಾಜ್ ಇದ್ದರು. ಗೀಳ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸದಸ್ಯರಾದ ರಾಚಯ್ಯ ಸ್ವಾಮಿ ಸ್ವಾಗತಿಸಿದರೆ ಮಲ್ಲನ್ಗೌಡ ಪಾಟೀಲ್ ನಿರೂಪಿಸಿದರು. ಜಂಟಿ ಕಾರ್ಯದರ್ಶಿ ಶ್ರೀಕಾಂತ್ ಸಾವರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಿರಿಯ ಪತ್ರಕರ್ತರು ಇದ್ದರು. ಹಸ್ತಪ್ರತಿಗಳ ಸಮೀಕ್ಷಾ ಕಾರ್ಯಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಪುರಾತನ ಕಾಲದ ಹಸ್ತಪ್ರತಿ ಶಾಸನಗಳ ಸಂಗ್ರಹ ಇದ್ದಲ್ಲಿ ಮಾಹಿತಿ ನೀಡಿ. ಪುವಿತಾ ಎಸ್. ಜಿಲ್ಲೆಯಾದ್ಯಂತ ಲಭ್ಯವಿರುವ ಶತಮಾನಗಳಷ್ಟು ಹಳೆಯ ಕೈಬರಹ ಪಠ್ಯಗಳು, ಹಸ್ತಪ್ರತಿಗಳು, ಶಾಸನಗಳು ಹಾಗೂ ದಾಖಲೆಗಳ ಸಂಗ್ರಹವಿದ್ದಲ್ಲಿ ಮಾಹಿತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಾದ ಪುವಿತಾ ಎಸ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ರಾಷ್ಟ್ರೀಯ ಹಸ್ತಪ್ರತಿ ಸಮೀಕ್ಷಾ ಕಾರ್ಯಕ್ಕೆ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಾಚೀನ ಕಾಲದ ಶಾಸನಗಳು, ಹಸ್ತಪ್ರತಿಗಳು, ಕೈಬರಹಗಳನ್ನು ತಂತ್ರಜ್ಞಾನ ಮೂಲಕ ಶಾಶ್ವತವಾಗಿ ಉಳಿಯಲು ಅತ್ಯಂತ ಪುರಾತನ ಹಳೆಯ ದಾಖಲೆಗಳ ಸಮೀಕ್ಷೆ, ಸಂರಕ್ಷಣೆ, ರಕ್ಷಣೆ, ಡಿಜಿಟಲೀಕರಣಗೊಳಿಸಲು ಸರ್ಕಾರವು ಜ್ಞಾನ ಭಾರತ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಎಂದರು. ರಾಷ್ಟ್ರ ರಾಜ್ಯ ಕರ್ನಾಟಕದ ಸೀಮಾಂತ ಸಂಸ್ಕೃತ ಪರಂಪರೆಯನ್ನು ಒಂದೇ ರಾಷ್ಟ್ರೀಯ ವೇದಿಕೆ ಮೂಲಕ ಸಾರ್ವಜನಿಕ ಪ್ರವೇಶವನ್ನು ಒದಗಿಸಿ ಭವಿಷ್ಯದ ಪೀಳಿಗೆಗೆ ಅವುಗಳ ಜ್ಞಾನ ಸಂಪತ್ತಿನ ಸಂರಕ್ಷಣೆ ಮತ್ತು ಬಳಕೆಗೆ ಹಸ್ತಪ್ರತಿಗಳ ಸಂರಕ್ಷಣೆ ಹಾಗೂ ಡಿಜಿಟಲೀಕರಣಗೊಳಿಸಲಾಗುತ್ತಿದೆ ಎಂದರು. ಜಿಲ್ಲೆಯಾದ್ಯಂತ ಗ್ರಂಥಾಲಯಗಳು, ದೇವಾಲಯಗಳು, ಮಠಗಳು, ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಪ್ರಾಚೀನ ಸಂಸ್ಥಾನಗಳು, ಪ್ರಾಚೀನ ಮನೆತನಗಳಲ್ಲಿ ಪುರಾತನ ಕಾಲದ ಅಪರೂಪದ ಹಸ್ತಪ್ರತಿ ದಾಖಲೆಗಳ ಸಂಗ್ರಹ ಇರಬಹುದು. ಅವುಗಳ ಬಗ್ಗೆ ಇತಿಹಾಸಕಾರರು, ಸಂಶೋಧಕರು, ಸಾರ್ವಜನಿಕರು ಮಾಹಿತಿ ನೀಡಿ ಸಮೀಕ್ಷಾ ಕಾರ್ಯಕ್ಕೆ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಕೋರಿದರು. ಸಾರ್ವಜನಿಕರು ಹಸ್ತಪ್ರತಿಗಳ ಬಗ್ಗೆ ಮಾಹಿತಿ ನೀಡುವುದರಿಂದ ಸರ್ಕಾರ ಅವುಗಳನ್ನು ವಶಪಡಿಸಿಕೊಳ್ಳಲಿದೆ. ಸಮಸ್ಯೆ ಆಗುತ್ತದೆ ಎಂಬ ಆತಂಕ, ಗೊಂದಲ ಬೇಡ. ಮಾಲೀಕರ ಅನುಮತಿಯೊಂದಿಗೆ ಅವುಗಳ ಡಿಜಿಟಲೀಕರಣಗೊಳಿಸಿ ಮೂಲ ಪ್ರತಿ ಅವರ ಬಳಿಯೇ ಉಳಿಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಮಾಹಿತಿ ಎಲ್ಲಿ ನೀಡಿ? ಸಾರ್ವಜನಿಕರು ಹಸ್ತಪ್ರತಿಗಳ ಬಗ್ಗೆ ಮಾಹಿತಿ ನೀಡಲು ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಗಣೇಶ ಗುಡಿ ಹತ್ತಿರ, ನಿಜಲಿಂಗಪ್ಪ ಕಾಲೋನಿ, ರಾಯಚೂರು. ದೂರವಾಣಿ ಸಂಖ್ಯೆ 08532220077 ಅಥವಾ ಇಮೇಲ್ adtourismrcr@gmail.com ಸಂಪರ್ಕ ಮಾಡಬಹುದಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಜೀರ್ ಅಹಮದ್ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಜಿಲ್ಲಾ ಪುರಾತತ್ವ ಸಂರಕ್ಷಣಾಧಿಕಾರಿ ಶಿವಬಸವ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ಜಿ ಹರೀಶ್, ಪ್ರವಾಸೋದ್ಯಮ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕಿ ಕವಿತಾ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 3-star ರೇಟಿಂಗ್, ಸಾರ್ವಜನಿಕರು ಪಾಲಿಕೆಯೊಂದಿಗೆ ಕೈಜೋಡಿಸಲು ಮನವಿ. ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ ಸರ್ವೇಕ್ಷಣ್ 2026 ಮೌಲ್ಯಮಾಪನದ ಅಡಿಯಲ್ಲಿ ಗಾರ್ಬೇಜ್ ಫ್ರೀ ಸಿಟಿ GFC 3-star ರೇಟಿಂಗ್ಗೆ ರಾಯಚೂರು ಮಹಾನಗರ ಪಾಲಿಕೆಯು ಅರ್ಜಿ ಸಲ್ಲಿಸಿದ್ದು ಸಾರ್ವಜನಿಕರು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕೆಂದು ಕೋರಲಾಗಿದೆ. ಎಲ್ಲ ನಾಗರಿಕರು ಪರಿಣಾಮಕಾರಿ ಘನತ್ಯಾಜ್ಯ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸ್ವಚ್ಛತೆಯ ಮಾನದಂಡಗಳನ್ನು ಕಾಪಾಡಿಕೊಳ್ಳಲು

0: ನಗರವು ಸಾಕಷ್ಟು ತ್ಯಾಜ್ಯ ಸಂರಕ್ಷಣಾ ಸೌಲಭ್ಯಗಳನ್ನು ಸ್ಥಾಪಿಸಿದೆ. ಸರಿಯಾದ ತ್ಯಾಜ್ಯ ವಿಂಗಡಣೆ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ಮತ್ತು ನಗರವನ್ನು ಸ್ವಚ್ಛ ಮತ್ತು ನೈರ್ಮಲ್ಯವಾಗಿಡಲು ಕೊಡುಗೆ ನೀಡುವ ಮೂಲಕ ಈ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಎಲ್ಲ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆ ಕಡ್ಡಾಯವಾಗಿದ್ದು, ದಯವಿಟ್ಟು ನಿಮ್ಮ ಮನೆಯಲ್ಲಿಯೇ ಒಣ ಕಸ ಮತ್ತು ಆರ್ದ್ರ ಕಸವನ್ನು ಪ್ರತ್ಯೇಕವಾಗಿ ಎರಡು ಡಬ್ಬಗಳಲ್ಲಿ ಸಂಗ್ರಹಿಸಿ ನಗರಸಭೆಯ ವಾಹನ ಬಂದಾಗ ಮಾತ್ರ ಹೊರಗಿಡಬೇಕು. ಒಣಕಸವನ್ನು ಪ್ಲಾಸ್ಟಿಕ್, ಕಾಗದ, ಗಾಜು ಎಂದು ಪ್ರತ್ಯೇಕಿಸಿದರೆ ಅದು ಮರುಬಳಕೆಗೆ ಸಹಕಾರಿಯಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆಯಬೇಡಿ. ರಸ್ತೆ, ನಾಲಾ, ಖಾಲಿ ಜಾಗಗಳಲ್ಲಿ ಕಸ ಎಸೆಯುವುದನ್ನು ತಪ್ಪಿಸಿ ಸ್ವಚ್ಛತೆಗಾಗಿ ಇರಿಸಲಾಗಿರುವ ತೊಟ್ಟಿಗಳನ್ನು ಮಾತ್ರ ಬಳಸಬೇಕು. ಪ್ಲಾಸ್ಟಿಕ್ ನಿಷೇಧವನ್ನು ಪಾಲಿಸಬೇಕು. ಶಾಪಿಂಗ್ಗೆ ಹೋದಾಗ ಬಟ್ಟೆಯ ಚೀಲಗಳನ್ನು ಬಳಸಬೇಕು. ನಿಮ್ಮ ಸುತ್ತಮುತ್ತಲಿನ ಕಸ ತುಂಬಿಕೊಂಡಿದ್ದರೆ, ಸಾರ್ವಜನಿಕ ಸ್ಥಳ ಅಶುದ್ಧವಾಗಿದ್ದರೆ ಅದರ ಫೋಟೋ ತೆಗೆದು ಸ್ವಚ್ಛತಾ ಆ್ಯಪ್ ಅಥವಾ ಮೈ ಗಾಂವ್ ಆ್ಯಪ್ ಮೂಲಕ ದೂರು ನೋಂದಾಯಿಸಬಹುದಾಗಿದೆ. ಇದರಿಂದ ಸಮಸ್ಯೆ ಪರಿಹಾರವಾಗುವುದರ ಜೊತೆಗೆ ನಮ್ಮ ನಗರ ದೂರು ನಿವಾರಣಾ ಸಾಮರ್ಥ್ಯವು ಹೆಚ್ಚಾಗುತ್ತದೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಈರಣ್ಣ ಕರ್ಲಿ,
1: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಕೇಳಿ ಕೆಲವು ಪ್ರಕಟಣೆಗಳು.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ಎಲ್ಲಾ ಜೀವಿಗಳ ಜೀವವೇ ಜಲ,
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ರೆ ಹಳ್ಳ,
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
10: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
7: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
9: ನೀರು ಬರಿದಾದಷ್ಟು ಆತಂಕ,
10: ಕಲುಷಿತವಾದಷ್ಟು ಕಳಂಕ.

ಆಕಾಶವಾಣಿ ರಾಯಚೂರು FM ಕೇಂದ್ರ. 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು

0: ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಅಂತರದ ಭರ್ಜರ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆಯನ್ನು. ಗಾಯಕರು SPB ಶ್ರೀನಿವಾಸ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ವರ ರಾವ್. ಸಾಹಿತ್ಯ ಚಿ ಉದಯ್ ಶಂಕರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಕೇಳಿ ಯಜ್ಞಾನಕಿ ಇವರ ಧ್ವನಿಯಲ್ಲಿ ಕೆಸರಿನ ಕಮಲ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ವಿಜಯ ಭಾಸ್ಕರ್, ಸಾಹಿತ್ಯ

ಈಗ ಕೇಳಿ ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಇವರ ಧ್ವನಿಯಲ್ಲಿ ಅಪರಾಧಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಇವರ ಧ್ವನಿಯಲ್ಲಿ ಸ್ವಯಂವರ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ ಆಕಾಶವಾಣಿ ರಾಯಚೂರು FM ಕೇಂದ್ರ. 8 ಗಂಟೆಗೆ ಹಾಗೂ 8:15 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 8:30. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
1: ಅರಳಿದ ಪುಷ್ಪ ಪರಿಮಳಿಸದಿಹುದೇ, ಹಾಗೂ ಅರಿವೇ ಗುರು ಆಚಾರವೇ ಶಿಷ್ಯ ಜ್ಞಾನವೇ ಲಿಂಗ. ವಚನಕಾರರು ಹಾವಿನಹಾಳ ಕಲ್ಲಯ್ಯ, ರಾಗ ಭೂಪ ಹಾಗೂ ಯಮನ್. ಗಾಯಕರು ಶ್ರೀಕಾಂತ್ ಕುಲಕರ್ಣಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಅಯ್ಯಗಳ ಅನುಭವಕ್ಕಲ್ಲದೆ ನಿನ್ನ ಪಾಪಕ್ಕವರು ಅಯ್ಯಗಳೇ. ವಚನಕಾರರು ಸಿದ್ದರಾಮೇಶ್ವರ. ರಾಗ ಭೂಪಾಲಿ ತೋಡಿ, ತಾಳ ಅರಜಂಪ. ಗಾಯಕರು ರವೀಂದ್ರ ಹೆಗಡೆ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ದ್ವೇಷವಿಲ್ಲದ ಭಕ್ತ, ಆಶೆಯಿಲ್ಲದ ವಿರಕ್ತ. ವಚನಕಾರರು ಮೋಳಿಗೆ ಮಾರಯ್ಯ. ರಾಗ ಭೂಪ, ತಾಳ ಕೆಹರವ. ಗಾಯಕರು ಸವಿತಾ ಅಮರೇಶ್. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಪತ್ರೆಗೆ ಫಲ, ಈ ಪುಷ್ಪಕ್ಕೆ ಫಲ. ವಚನಕಾರರು ಸೊಡ್ಡಳ ಬಾಚರಸ, ರಾಗ ಶೋಭಾವರಿ, ತಾಳ ಖೇಮಠ. ಗಾಯಕರು ಸೀಮಾ ಎಂ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ನಾವು ಸತ್ತು ಹೇಳಿಗೆಯ ಹೊತ್ತಾಡುವವರೆಲ್ಲರೂ ಎನ್ನವರು ವಚನಕಾರರು. ಸುಂಕದ ಬಂಕಣ್ಣ, ರಾಗ ಪಹಾಡಿ, ತಾಳ ಖೇಮಠ, ಗಾಯಕರು ರವೀಂದ್ರ ಹೆಗಡೆ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಜ್ಯೋತಿ ಸೊಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯ. ವಚನಕಾರರು ಸಕಳೇಶ ಮಾದರಸ, ರಾಗ ಬಸಂತ್ ಮುಖಾರಿ, ತಾಳ ಭಜನ್ ಠೇಕಾ, ಗಾಯಕರು ಜಯದೇವಿ ಜಂಗಮಶೆಟ್ಟಿ, ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಕಾಯದಿಂದ ಸತ್ಕ್ರಿಯ ಕಂಡೆ ವಚನಕಾರರು ಕಂಬದ ಮಾರಿ ತಂದೆ ರಾಗ್ ಸೋಹನಿ ತಾಳ ಭಜನ್ ಠೇಕ ಗಾಯಕರು ವಿನಯ್ ಎಸ್ಆರ್ ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಕೇಳಿ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
5: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
5: 8700 01 4242.
6: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪಿ ಕಾಳಿಂಗರಾವ್ ಇವರ ಧ್ವನಿಯಲ್ಲಿ ಗೋಪಾಲಕೃಷ್ಣ ಅಡಿಗ ವಿರಚಿತ ಭಾವಗೀತೆಯನ್ನು.

ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳಿ ಕುವೆಂಪು ವಿರಚಿತ ಭಾವಗೀತೆಯನ್ನು ಪಿ ಕಾಳಿಂಗರಾವ್ ಇವರ ಧ್ವನಿಯಲ್ಲಿ.

ಇದುವರೆಗೆ ಗೋಪಾಲಕೃಷ್ಣ ಅಡಿಗ, ಕುವೆಂಪು, ಆರ್ ಸಿ ಭೂಸನೂರು ಮಠ ವಿರಚಿತ ಭಾವಗೀತೆಗಳನ್ನು ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಕೇಳಿದರೆ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಬಾನುಲಿ ಗೆಳತಿ ಜಯಶ್ರೀ ಹಂಡೆದ್. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ನಮಗೆ ದೂರ, ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 0853222336 ನಿಮ್ಮ ಸಂದೇಶವನ್ನು ಕಳಿಸಿ ನಿಮ್ಮ ನೆಚ್ಚಿನ ಚಿತ್ರಗೀತೆಯನ್ನು ಕೇಳಬಹುದು. ಮೊದಲಿನ ಸಂದೇಶವನ್ನು ಓದೋಣಂತ ಭಾಗ್ಯಲಕ್ಷ್ಮಿ ಬೆಂಗಳೂರು ಅವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮೇಡಮ್ ನಮಸ್ಕಾರ, ನಿಮಗೂ ಕೂಡ ನಮಸ್ಕಾರ, ಶುಭೋದಯ. ಇಂದು ನನಗೆ ಬಲು ಅಪರೂಪ ನಮ್ಮ ಜೋಡಿ ಚಿತ್ರದಿಂದ ತೈ ತೈ ಎಂದು ಕುಣಿಯಲೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಭಾಗ್ಯಲಕ್ಷ್ಮಿಯವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ಮುಂದಿನ ಸಂದೇಶ ನೋಡೋಣ. ಬಿಂದು ಪ್ರಕಾಶ್ ಅವರು ನಮಗೆ ಬೆಂಗಳೂರಿಂದ ಕಳಿಸಿಕೊಟ್ಟಿದ್ದಾರೆ ಸಂದೇಶ. ನಮಸ್ತೆ ಆಕಾಶವಾಣಿ ಅಂತ ಹೇಳಿದ್ದಾರೆ, ನಿಮಗೂ ಕೂಡ ನಮಸ್ತೆ. ನನಗೆ ಲವ್ 360 ಚಿತ್ರದಿಂದ ಜಗವೇ ನೀನು ಗೆಳತಿ ಈ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಧನ್ಯವಾದಗಳು. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮುಂದಿನ ಸಂದೇಶ ನೋಡೋಣಂತ. ನೆಚ್ಚಿನ ರಾಯಚೂರು ನಿರೂಪಕರಿಗೆ ಬೆಳಗಿನ ಶುಭೋದಯ. ನಿಮಗೂ ಕೂಡ ಶುಭೋದಯ. ನನಗೆ ಚಿರಂಜೀವಿ ಸುಧಾಕರ ಚಿತ್ರದಿಂದ ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ ಈ ಹಾಡು, ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ ನಮಗೆ ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಕಳಿಸಿಕೊಟ್ಟಿದ್ದಾರೆ. ನೇತ್ರಾ ಮೇಡಮ್ ಅವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮಾನ್ವಿ ತಾಲೂಕು ಜೂಕೂರು ಗ್ರಾಮದಿಂದ ಭೀಮನ್ಗೌಡ ಪಾಟೀಲ್ ಅವರು ನಮಗೆ ಬೆಳಗಿನ ಶುಭೋದಯ ತಿಳಿಸಿದ್ದಾರೆ. ನಿಮಗೂ ಕೂಡ ಶುಭೋದಯ ಭೀಮನ್ಗೌಡ ಪಾಟೀಲ್ ಅವರೇ. ನನಗಾಗಿ ಕೃಷ್ಣ ಚಿತ್ರದಿಂದ ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಗೀತೆ ಬಾನುಲಿ ಬಳಗ ರೇಡಿಯೋ ಸ್ನೇಹಿತರಿಗಾಗಿ ಹಾಗೂ ಮನೆಯ ಕುಟುಂಬದವರಿಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ಧನ್ಯವಾದ.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಮುಂದಿನ ಸಂದೇಶ ನೋಡೋಣ ಅಂತ ನಮಸ್ಕಾರ ರೀ ಮೇಡಮ್ ಅಂತ ಕಳಿಸಿದ್ದಾರೆ, ನಿಮಗೂ ಕೂಡ ನಮಸ್ಕಾರ. ಸವಿ ನುಡಿಯ ನಿರೂಪಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನನಗೆ ಚಾಣಾಕ್ಷ ಚಿತ್ರದಿಂದ ಪ್ರೇಮ ದೂರಿನ ರಾಯಭಾರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ವಿಜಯಪುರದ ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಜ್. ಮುಂಜಾನೆಯಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಕೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ಮುಂದಿನ ಸಂದೇಶ ನೋಡೋಣಂತ. ನಮಸ್ತೆ, ನನಗಾಗಿ ನಾರದ ವಿಜಯ ಚಿತ್ರದಿಂದ ಈ ವೇಷ ನೋಡಬೇಡ ಅಮ್ಮಯ್ಯ ಈ ಹಾಡು ಪ್ರಸಾರ ಮಾಡಿ ಅಂಥೇಳಿ ನಮಗೆ ಸಂಜಯ್ ಸ್ವಾತಿ ಭರತ್ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಸಂಜಯ್ ಸ್ವಾತಿಯವರೇ, ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಮ್ಮ ಮುಂದಿನ ಸಂದೇಶ ನೋಡೋಣಂತ. ಇಂದು ಬೆಳಗಿನ ಚಿತ್ರಗೀತೆಗಳ ಮನಕ್ಕೆ ಮುದ ನೀಡುವ ಹಳೆಯ ಅಪರೂಪದ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ ಜಯಶ್ರೀ ಹಂಡೆತ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಶುಭೋದಯ ಅಂತ ಕೇಳಿದ್ದಾರೆ, ನಿಮಗೂ ಕೂಡ ಶುಭೋದಯ. ನನಗೆ ಪ್ರೇಮ್ ಕೈದಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ನೀನಂದರೆ ನನಗಿಷ್ಟ. ಇಂದು ಬಾಲನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ವಿಜಯ ರಾಘವೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿನಯದ ಈ ಹಾಡನ್ನು ಪ್ರಸಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಅಂತ ಹೇಳಿದ್ದಾರೆ. ಲಿಂಗ್ಸೂರಿನಿಂದ, ನೌಲಿಯಿಂದ ವೈ ಬಿ ಚಳ್ಳಮರದವರೇ ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ. ಧನ್ಯವಾದ.

0: ಹೆಣ್ಣು ಮಗು ಎಂದರೆ ಕೇವಲ ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮ್ಮ ಮುಂದಿನ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ರಾಯಚೂರು ಆಕಾಶವಾಣಿಯ ನೆಚ್ಚಿನ ನಿರೂಪಕರಿಗೆ ನಮಸ್ಕಾರಗಳು, ಹಾಗೆ ಬೆಳಗಿನ ಶುಭೋದಯ ನಿಮಗೂ ಕೂಡ ನಮಸ್ಕಾರ ಹಾಗೂ ಬೆಳಗಿನ ಶುಭೋದಯ. ನನಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ. ಅಮರ್ ಚಿತ್ರದಿಂದ ಸುಮ್ಮನೆ ಹೀಗೆ ನಿನ್ನನ್ನೇ ನೋಡುತ್ತಾ ಮಾಡಬೇಕಾಗಿ ಅಂತ ಕೇಳಿದ್ದಾರೆ. ನೀವು ಈ ಹಾಡನ್ನು ನನಗಾಗಿ ಪ್ರಸಾರ ಮಾಡಲೇಬೇಕು ಅಂತ ಕೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ ಶಿವಕುಮಾರ್ ಅವರೇ, ಕೇಳಿ ಆನಂದಿಸಿ.

0: soon.
1: ಮುಂದಿನ ಸಂದೇಶ ನೋಡೋಣಂತ. ಉಮಾ ಮೋಹನ ಮುರಳಿ ಜೋಗಿರಹಟ್ಟಿ ರಸ್ತೆ 1ನೇ ಕ್ರಾಸ್ ಚಿತ್ರದುರ್ಗದಿಂದ. ನಮ್ಮ ಪ್ರೀತಿಯ ರಾಯಚೂರು ಆಕಾಶವಾಣಿಗೂ ಎಲ್ಲ ನೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು. ಹಾಗೆ ಬೆಳಗಿನ ಶುಭೋದಯ ಅಂತ ಹೇಳಿದ್ದಾರೆ, ನಿಮಗೂ ಕೂಡ ಬೆಳಗಿನ ಶುಭೋದಯ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಕುಶಲವೇ ಕ್ಷೇಮವೇ ಚಿತ್ರದಿಂದ ನನ್ನ ಒಲುಮೆ ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ. ಈ ಹಾಡು ತುಂಬ ಚೆನ್ನಾಗಿ ಕೇಳಲು ಇಂಪಾಗಿದೆ. ಈ ಹಾಡು ನಮಗಾಗಿ ಹಾಗೂ ಸಮಸ್ತ ರಾಯಚೂರು ಆಕಾಶವಾಣಿ ಕೇಳುಗರಿಗಾಗಿ ಪ್ರಸಾರ ಮಾಡಿ ಅಂಥೇಳಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ ಉಮಾ ಮೋಹನ್ ಅವರೇ, ಕೇಳಿ ಆನಂದಿಸಿ. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

0: ಮುಂದಿನ ಸಂದೇಶ ನೋಡೋಣಂತ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಚಿತ್ರ ರೋಮಿಯೋ ಜೂಲಿಯೆಟ್. ಈ ಗೀತೆ ರಾಣಿ ಜೇನು ಬಂತು ನೋಡು, ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಕಳಿಸಿಕೊಟ್ಟಿದ್ದಾರೆ. ನೀವು ಕೇಳಿರುವಂತಹ ಈ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ, ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.
1: ಏಯ್ ಗೀತಾ, ಲತಾ, ಸುಮಾ, ರಮ, ಬನ್ನಿ ಬನ್ನಿ, ಬೇಗ ಬಂದ್ರೆ. ಈಗ ನಿಮ್ಗೊಂದು ಕ್ವೆಶನ್. ಅಯ್ಯೋ, ಲೈಫೇ ಒಂದು ಕ್ವೆಶನ್ ಮಾರ್ಕ್ ಆಗಿರುವಾಗ ನಿಂದೇ ನಮ್ಮ ಕ್ವೆಶ್ಗೆ ಕೋಪ ಬರುತ್ತಾ? ಇಲ್ಲ ಅಲ್ವಾ?

0: ರಾಣಿ ರಾಣಿ ಮಹಾರಾಣಿ ಇಬ್ಬು ನಿನ್ನ ವಾಣಿ.
1: ಹಾಯ್ ನನ್ನ ಗೆಳೆಯರ, ಗಾನಗೋಷ್ಠಿ ಗೆಳೆಯರ, ನಾನು ನಿಮ್ಮ

ನಮ್ಮ ಮುಂದಿನ ಸಂದೇಶ ನೋಡೋಣ ಅಂತ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ನಮ್ಮ ಪ್ರೀತಿಯ ರಾಯಚೂರು ಆಕಾಶವಾಣಿಗೂ ನಮ್ಮ ನೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ನಿಮಗೂ ಕೂಡ ಶುಭ ಮುಂಜಾನೆ ನಮಸ್ಕಾರಗಳು. ನಮಗೂ ಒಂದು ಹಾಡು ಪ್ರಸಾರ ಮಾಡಿ. ಇಂದು ನಟ ವಿಜಯ ರಾಘವೇಂದ್ರ ಅವರ ಜನ್ಮದಿನದ ಇರುವುದರಿಂದ ಅವರು ನಟಿಸಿರುವ ಪ್ರೀತಿಸಲೇಬೇಕು ಚಿತ್ರದಿಂದ ಪ್ರೀತಿಸಲೇಬೇಕು ನನ್ನ ಪ್ರೀತಿಸಲೇಬೇಕು ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ. ಈ ಹಾಡು ನನಗೆ ತುಂಬ ಇಷ್ಟ, ಪ್ರಸಾರ ಮಾಡಿ, ಧನ್ಯವಾದಗಳು. ಅನಿಲ್ ಕುಮಾರ್ ಅವರೇ, ನೀವು ಕೇಳಿರುವಂಥ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ. ಇದೇ ರೀತಿ ನಮಗೆ ಸಂದೇಶವನ್ನು ಕಳಿಸಿಕೊಡ್ತಾ ಇರಿ.

ಮುಂದಿನ ಸಂದೇಶ ನೋಡೋಣಂತ. ನಮಸ್ತೆ, ನನಗಾಗಿ ಈ ದಿನ ಸಂಯುಕ್ತ ಚಿತ್ರದಿಂದ ಆಕಾಶ ಬಾಗಿದೆ ಈ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ನಮಗೆ ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ನೀವು ಕೇಳಿರುವಂತಹ ಗೀತೆ ಬರ್ತಾ ಇದೆ ರೂಪ ಪಾಂಡುರಂಗರಾವ್ ಅವರೇ, ಕೇಳಿ ಆನಂದಿಸಿ.

ಶಿವಲಿಂಗಪ್ಪ ಭದ್ರೆ, ವಾಣಿ ಸತೀಶ್, ಹರೀಶ್, ಶ್ರೀಕಾಂತ್, ಲತಾ, ಸುಹಾಸ್, ಸುಬ್ರಹ್ಮಣಿ ಪತ್ತಿನಹಳ್ಳಿ, ಅಮೃತ ರಮೇಶ್, ಹೆಚ್ ಸತೀಶ್ ಕುಮಾರ್, ಶಿವಶರಣ ಸೌದಿ, ರವಿ ಕೆ, ಕೈವಲ್ಯ ಸಾಹಿತಿ, ಶಿವಲಿಂಗ ಹಿರೇಮಠ್, ಇನ್ನೂ ಹಲವಾರು ಜನ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕಳಿಸ್ತಾ ಇರಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು. ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಇಷ್ಟೊಂದು ನೋವಿನಿಂದ ಇವಳು ಹಾಡ್ತಾ ಇರುವಂತಹ ಕಾರಣ ಏನಿರಬಹುದು? ಹೌದು, ತನ್ನ ಮಗುವಿನ ಅಗಲಿಕೆ, ಹಾಗೆ ಮರ್ಯಾದ ತಾಯ್ತನ. ಆ ಮಗು ಹೇಗಿತ್ತು, ಹೇಗೆ ಆಡ್ತಾ ಇತ್ತು? ಬನ್ನಿ ಈ ಒಂದು ಗೀತೆಯ ಮೂಲಕ ಕೇಳೋಣ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಅದೇ ಚಿತ್ರದ್ದು. ಎಸ್ ಜಾನಕಿಯವರು ಕೂಡ ಧ್ವನಿಯನ್ನು ಗೂಡಿಸಿದ್ದಾರೆ. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರದೇ ಸಂಗೀತ ಈ ಹಾಡಿಗಿದೆ.

ಗೀತೆಗಳು, ಹಾಗೆ ಅದೇ ಚಿತ್ರದಲ್ಲಿ ಇದ್ದಂತಹ ಸಂತೋಷದ ಗೀತೆಗಳು. ಹೌದು, ನೋವು ಅಂದ ಕೂಡಲೇ ಎಷ್ಟೊಂದು ಕಾರಣಗಳು ನಮಗೆ ನೋವು ಉಂಟಾಗೋದಕ್ಕೆ ಇರುತ್ತೆ. ಅಂತಹ ಕೆಲವು ವಿಭಿನ್ನ ಕಾರಣಗಳು ಇರುವಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಮೂಡಿ ಬರುವಂತಹ ಹಾಡು ಹಳ್ಳಿ ಮೆಷ್ಟು ಚಿತ್ರದ್ದು. ಈ ಚಿತ್ರದಲ್ಲಿ ನಾಯಕಿಗೆ ತಾನು ಮದುವೆಯಾಗುವಂತಹ ಗಂಡ ಹೇಗೆಲ್ಲ ಇರಬೇಕು ಅನ್ನುವಂತಹ ಒಂದು ಸುಂದರವಾದ ಕಲ್ಪನೆ ಇರುತ್ತೆ. ಅವಳ ಕಲ್ಪನೆ ಹೇಗಿರುತ್ತೆ ಗೊತ್ತಾ? ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಈ ಒಂದು ಗೀತೆಯಲ್ಲಿ ಅವಳ ಕಲ್ಪನೆ ಮೂಡಿಬಂದಿದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಬನ್ನಿ ಕೇಳೋಣ ಹಳ್ಳಿ ಮೆಷ್ಟು ಚಿತ್ರದ ಹಾಡು, ಆನಂತರ ಅದೇ ಚಿತ್ರದ ಒಂದು ನೋವಿನ ಗೀತೆ. ಹೌದು, ಯಾವ ಕಾರಣಕ್ಕೆ ಅವಳಲ್ಲಿ ನೋವು ಉಂಟಾಗತ್ತೆ ತಿಳ್ಕೊಳ್ಳೋಣ ಒಂದು ಗೀತೆಯ ಮೂಲಕ.

ಹೌದು, ತಾನು ಮದುವೆಯಾಗುವಂತಹ ಹುಡುಗ ಹೀಗಿರಬೇಕು ಅನ್ನುವಂತಹ ಕಲ್ಪನೆ ಇವಳಿಗೆ ಇರುತ್ತೆ. ಆದರೆ ಚಿತ್ರದಲ್ಲಿ ಏನೇನೋ ಆಗಿ ಹೋಗಿ ಅವಳು ಒಂದು ಮದುವೆಯನ್ನು ಆಗ್ತಾಳೆ, ಆದರೆ ನಂತರ ವಾಸ್ತವದ ಜೀವನವೇ ಬೇರೆಯಾಗಿರುತ್ತೆ. ಇವಳ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ನಾಯಕ ಸಿದ್ಧನಿರೋದಿಲ್ಲ. ಆ ಒಂದು ನೋವಲ್ಲಿ ಇವಳು ಹಾಡುವಂತಹ ಹಾಡು ಹೀಗಿದೆ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದಾನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: 10:48 ಸಮಯ ಆಗಿದೆ. ಕೇಳ್ತಿದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ನೋವಿನ ಗೀತೆಗಳು, ಹೌದು ನೋವಿನ ಭಾವ ಇರುವಂತಹ ಗೀತೆಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಹೌದು, ಈ ನೋವು ಯಾಕೆ ಉಂಟಾಯಿತು, ಅದಕ್ಕೆ ಮೊದಲು ಅನುಭವಿಸಿದಂತಹ ಸಂತೋಷದ ದಿನಗಳನ್ನು ನೆನೆದು ನೋವಿನ ಭಾವ ಬರುವಂಥದ್ದು. ಹಾಗೆಯೇ ನೋವಿಗೆ ಹಲವಾರು ಕಾರಣಗಳು ಕೂಡ ಇರುವಂಥದ್ದು. ಈಗ ಪ್ರಸಾರವಾಗುವಂತಹ ಹಾಡು ತಾಯಿಯ ನುಡಿ ಚಿತ್ರದಲ್ಲಿ. ಈ ಒಂದು ಗೀತೆಯಲ್ಲಿ ನಾಯಕನ ನೋವಿಗೆ ಕಾರಣ ಆಗಿರೋದು ಏನು ಅಂತ ಹೇಳಿದ್ರೆ ಛಿದ್ರವಾದಂತಹ ತನ್ನ ಕುಟುಂಬ. ಹೌದು, ಹಿರಿಯಣ್ಣನಾಗಿ ತನ್ನ ಕುಟುಂಬವನ್ನು ಸಾಕಿ ಸಲಹಿ ಸಂತೋಷದಿಂದ ಇಟ್ಕೊಂಡಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ತಮ್ಮಂದಿರು ಹಾಗೆ ಮನೆಯವರು ತನ್ನಿಂದ ದೂರವಾದಾಗ ಆ ಒಂದು ಪ್ರೀತಿಯ ಸಂಸಾರದ ಅಂದರೆ ಕೂಡು ಕುಟುಂಬದ ಅಗಲಿಕೆಯ ನೋವು, ಹಾಗೆ ತನ್ನ ತಮ್ಮಂದಿರು ತನಗೆ ಗೌರವವನ್ನು ನೀಡದೆ ಹಿರಿಯಣ್ಣ ಅನ್ನುವಂತಹ ಒಂದು ಪ್ರೀತಿಯನ್ನು ತೋರದೆ ದೂರ ಹೋಗ್ಬಿಡ್ತಾರಲ್ಲ, ಆ ಒಂದು ನೋವಿನ ಭಾವ ಈ ಒಂದು ಗೀತೆಯಲ್ಲಿ ಕಾಣಬಹುದು. ತಾಯಿಯ ನುಡಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗೆ.

0: ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವರುಣ್. ಸುದ್ದಿ ವಾಚಕರು
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳು.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ

0: ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: 8700014242.

ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 265 ಅಂಕಗಳ ಇಳಿಕೆಯೊಂದಿಗೆ 76,224 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 27 ಅಂಕ ಇಳಿಕೆಯ ನಂತರ 24,004 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.43 ರೂಪಾಯಿಯಷ್ಟಿದೆ. ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಪಿಸಿಐ ಆಯೋಜಿಸುತ್ತಿರುವ 8ನೇ ಆವೃತ್ತಿಯ ಇಂಡಿಯನ್ ಓಪನ್ ಪ್ಯಾರಾ ಅಥ್ಲೆಟಿಕ್ಸ್ ಅಂತಾರಾಷ್ಟೀಯ ಚಾಂಪಿಯನ್ಶಿಪ್ಗೆ ಇಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಲಿದೆ. 3 ದಿನಗಳ ಕಾಲ ನಡೆಯಲಿರುವ ಸ್ಪರ್ಧೆಯಲ್ಲಿ ಒಟ್ಟು 5 ರಾಷ್ಟಗಳ 350 ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ. ವಿಯೆಟ್ನಾಂನಲ್ಲಿ ನಡೆದ 23 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ 6 ಚಿನ್ನದ ಪದಕ ಗೆದ್ದಿದೆ. ಫ್ರೀಸ್ಟೈಲ್ 57 ಕೆಜಿ ವಿಭಾಗದಲ್ಲಿ ಅಕ್ಷಯ್, 97 ಕೆಜಿ ಸ್ಪರ್ಧೆಯಲ್ಲಿ ವಿಕ್ಕಿ, ಮಹಿಳಾ 53 ಕೆಜಿ ವಿಭಾಗದಲ್ಲಿ ಮುಸ್ಕಾನ್, 57 ಕೆಜಿ ವಿಭಾಗದಲ್ಲಿ ತಪಸ್ಯ, 62 ಕೆಜಿ ವಿಭಾಗದಲ್ಲಿ ಭಾಗ್ಯಶ್ರೀ ಹಾಗೂ 65 ಕೆಜಿ ವಿಭಾಗದಲ್ಲಿ ಪುಲ್ಕಿತ್ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

0: ಹೆಣ್ಣು ಮಗು ಎಂದರೆ ಕೇವಲ
1: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
3: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವ ಸಮಯ. ಈಗ ಮೊದಲಿಗೆ ಕೇಳೋಣ ವಿದ್ಯಾಪತಿ ಚಿತ್ರದ ಗೀತೆಯನ್ನು.

ಈಗ ಕೇಳಿ ಭುವನಂ ಗಗನಂ ಚಿತ್ರದ ಗೀತೆಯನ್ನ. ಅರ್ಮನ್ ಮಲ್ಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಅನಿರುದ್ಧ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಗುಮಿನಿ ವಿಜಯ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

ಈಗ ಕೇಳೋಣ ಕೃಷ್ಣ ಪ್ರಣಯಂಸಕಿ ಚಿತ್ರದ ಗೀತೆಯನ್ನ. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ಕರನಕ ಡಮನಕ ಚಿತ್ರದ ಗೀತೆಯನ್ನು ಶ್ರುತಿ ಪ್ರಹ್ಲಾದ ಮಲ್ಲು ನಿಪ್ಪಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ದಿ ಡೆವಿಲ್ ಚಿತ್ರದ ಗೀತೆಯನ್ನ ಅಬ್ಬಿ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಪಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಮರ್ಫಿ ಚಿತ್ರದ ಗೀತೆಯನ್ನ. ಕೀರ್ತನಾ ಹೊಳ್ಳ ಹಾಗೆ ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ, ಸಂಪತ್ ಸಿರಿಮನೆ ಅವರ ಸಾಹಿತ್ಯಕ್ಕೆ ಪ್ರದೀಪ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 11:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:32. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿಯಲ್ಲಿ ಇವತ್ತು ನಮ್ಮ ಮ್ಯೂಸಿಕ್ ಮ್ಯಾಜಿಕ್ ಕಾರ್ಯಕ್ರಮ ಇದು ಅಂದರೆ ವಿಶೇಷ ಕಾರ್ಯಕ್ರಮ. ಯಾಕಪ್ಪ ಅಂದರೆ ಕನ್ನಡಿಗರ ಪ್ರೀತಿಯ ರಾಮು ನಮ್ಮ ಹೆಮ್ಮೆಯ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರ ಜನ್ಮದಿನ. ಹೌದು, ಮೇ 26, 1979 ಜನಿಸಿದಂತಹ ವಿಜಯ್ ರಾಘವೇಂದ್ರ ಅವರಿಗೆ ಇಂದು ನಮ್ಮ ವಿವಿಧ ಭಾರತಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯ್ ರಾಘವೇಂದ್ರ ಅವರ ಹಿನ್ನೆಲೆ ನೋಡಿದರೆ ಅವರ ರಕ್ತದಲ್ಲೇ ಸಿನಿಮಾ ಇದೆ. ಇವರ ತಂದೆ ಪ್ರಖ್ಯಾತ ಚಲನಚಿತ್ರ ನಿರ್ಮಾಪಕರಾದಂತಹ ಎಸ್ಎ ಚನ್ನೇಗೌಡ ಹಾಗೂ ತಾಯಿ ಜಯಮ್ಮ ಅವರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ತೀರಾ ಹತ್ತಿರದವರಾದ ವಿಜಯ್ ಬಾಲ್ಯದಲ್ಲೇ ಕ್ಯಾಮರಾ ಎದುರಿಸಿದವರು. ಇವರು ಬಾಲನಟನಾಗಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು 1982 ಚಲಿಸುವ ಮೊಡಗಳು ಚಿತ್ರದಲ್ಲಿ. ಆದರೆ ಇವರಿಗೆ ಬಾಲನಟನಾಗಿ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಚಿನ್ನಾರಿ ಮುತ್ತ, ಹಾಗೆಯೇ ಬಾಲನಟನಾಗಿ ರಾಷ್ಟ್ರಪ್ರಶಸ್ತಿ ತಂದುಕೊಟ್ಟಂತಹ ಕೊಟ್ರೇಶಿ ಕನಸು ಚಿತ್ರಗಳು. ಈ ಎರಡೂ ಚಿತ್ರಗಳ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಅದ್ಭುತವಾಗಿ ಎಂಟ್ರಿ ಕೊಡ್ತಾರೆ. ಈಗ ಕೇಳಿ ಕೊಟ್ರೇಶಿ ಕನಸು ಚಿತ್ರದ ಗೀತೆಯನ್ನು ಸಿ ಅಶ್ವಥ್ ಹಾಗೆಯೇ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ, ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾಭಾರತಿಯಲ್ಲಿ ವಿಜಯ್ ರಾಘವೇಂದ್ರ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಬಾಲನಟನಾಗಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಂತಹ ವಿಜಯ್ ಮುಂದೆ ಓದಿನ ಕಡೆ ಗಮನ ಕೊಟ್ಟು ಆಮೇಲೆ ಪೂರ್ಣ ಪ್ರಮಾಣದ ನಾಯಕನಾಗಿ ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಿದರು. ಅದು 2002 ಬಿಡುಗಡೆಯಾದಂತಹ ನಿನಗಾಗಿ ಚಿತ್ರದ ಮೂಲಕ. ಆ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಫ್ರೆಂಡ್ಸ್. ರಾಧಿಕಾ ಕುಮಾರಸ್ವಾಮಿ ಮತ್ತು ವಿಜಯ್ ರಾಘವೇಂದ್ರ ಅವರ ಜೋಡಿಯ ಈ ಸಿನಿಮಾ ಕರ್ನಾಟಕದಾದ್ಯಂತ ಸೌಂಡ್ ಮಾಡಿತ್ತು. ಲವರ್ ಬಾಯ್ ಆಗಿ ವಿಜಯ್ ಕನ್ನಡಿಗರ ಮನ ಗೆದ್ದರು. ಈ ಚಿತ್ರದ ಹಾಡುಗಳಂತೂ ಅದೆಷ್ಟು ಹಿಟ್ಟಾದವು ಅಂದರೆ ಇಂದಿಗೂ ಪ್ರೇಮಿಗಳ ಫೇವರೇಟ್ ಲಿಸ್ಟ್ನಲ್ಲಿ ಇವೆ. ಮೊದಲ ಸಿನಿಮಾದಲ್ಲೇ ವಿಜಯ್ ತಮ್ಮ ಅದ್ಭುತ ಡ್ಯಾನ್ಸ್ ಮತ್ತು ಆ್ಯಕ್ಟಿಂಗ್ ಮೂಲಕವಾಗಿ ತಾನೊಬ್ಬ ಭರವಸೆಯ ನಾಯಕ ಅಂತ ಪ್ರೂವ್ ಮಾಡಿದರು. ಇದೀಗ ಕೇಳಿ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಿನಗಾಗಿ ಚಿತ್ರದ ಸೂಪರ್ ಸಕ್ಸಸ್ ನಂತರ ವಿಜಯ್ ರಾಘವೇಂದ್ರ ಅವರು ಸಾಲು ಸಾಲು ವಿಭಿನ್ನ ಸಿನಿಮಾಗಳನ್ನು ನೀಡುತ್ತಾ ಹೋದರು. ಅದರಲ್ಲೂ ಪ್ರಮುಖವಾದದ್ದು ರಮ್ಯಾ ಅವರ ಜೊತೆ ನಡೆಸಿದಂತಹ ಸೇವಂತಿ ಸೇವಂತಿ ಚಿತ್ರ, ಹಾಗೆ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಂತಹ ಖುಷಿ ಚಿತ್ರ. ಈ ಒಂದು ಖುಷಿ ಚಿತ್ರದಲ್ಲಿ ಅವರು ಯುವಕರ ಗ್ಯಾಂಗ್ ಮತ್ತು ಅದರಲ್ಲಿನ ರೊಮ್ಯಾಂಟಿಕ್ ಕತೆ ಇಂದಿಗೂ ನಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಶಿವರಾಜ್ಕುಮಾರ್ ಅವರ ಜೊತೆ ನಡೆಸಿದಂತಹ ಋಷಿ ಸಿನಿಮಾ ವಿಜಯ್ ರಾಘವೇಂದ್ರ ಕೆರಿಯರ್ಗೆ ಮತ್ತೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಯಾವುದೇ ಪಾತ್ರ ಕೊಟ್ಟರೂ ಸಹ ಎಂತಹ ದೊಡ್ಡ ಸ್ಟಾರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದರೂ ಅವರು ತನ್ನದೇ ಆದಂತಹ ಒಂದು ವಿಶಿಷ್ಟ ನಟನೆಯ ಮೂಲಕವಾಗಿ ವಿಜಯ್ ರಾಘವೇಂದ್ರ ಅವರು ಗುರುತಿಸಿಕೊಳ್ತಾರೆ. ಈಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಕುನಾಲ್ ಗಾಂಜಾವಾಲ ಹಾಗೆಯೇ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ವಿಜಯ ರಾಘವೇಂದ್ರ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿಲ್ಲ, ಅವರು ಕನ್ನಡದ ಮೊದಲ ಬಿಗ್ ಬಾಸ್ ರಿಯಾಲಿಟಿ ಶೋನ ವಿನ್ನರ್ ಸಹ ಹೌದು, ನಮಗೆಲ್ಲರಿಗೂ ಗೊತ್ತು. ಆ ಶೋನಲ್ಲಿ ಅವರ ತಾಳ್ಮೆ ಸಜ್ಜನಿಕೆ ನೋಡಿ ಇಡೀ ಕರ್ನಾಟಕ ಇವರ ವ್ಯಕ್ತಿತ್ವಕ್ಕೆ ತಲೆಬಾಗಿತ್ತು. ಅಷ್ಟೇ ಅಲ್ಲ, ವಿಜಯ್ ಅವರು ಅದ್ಭುತ ಗಾಯಕ ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯ ಜನಪ್ರಿಯ ಡ್ಯಾನ್ಸ್ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಾ ಹೊಸ ಪ್ರತಿಭೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಾರೆ ನಮ್ಮ ಚಿನ್ನಾರಿ ಮುತ್ತ. ಇದೀಗ ಕೇಳಿ ಪ್ರೀತಿಸಲಬೇಕು ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾವರ್ತಿ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರ ವೈಯಕ್ತಿಕ ಜೀವನದ ಕುರಿತಾಗಿ ಹೇಳೋದಾದರೆ, ಅವರ ಪತ್ನಿ ದಿವಂಗತ ಸ್ಪಂದನ ಅವರ ಅಗಲಿಕೆಯ ನೋವಿನಲ್ಲೂ ವಿಜಯ್ ಅವರು ತಮ್ಮ ಮಗ ಶೌರ್ಯನಿಗಾಗಿ ತನ್ನ ಅವರ ವೃತ್ತಿ ಜೀವನಕ್ಕಾಗಿ ಧೈರ್ಯವಾಗಿ ನಿಂತಿದ್ದಾರೆ. ಅವರ ಇಡೀ ಕುಟುಂಬ ಅಂದರೆ ತಮ್ಮ ಶ್ರೀ ಮುರುಳಿ ಮತ್ತು ಬಾವ ಪ್ರಶಾಂತ್ ನೀಲ್, KGF ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನೀಲ್ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಇವತ್ತಿಗೂ ಚಿತ್ರರಂಗದಲ್ಲಿ ಯಾವುದೇ ಅಹಂಕಾರ ಇಲ್ಲದೆ ಸದಾ ಹಸನ್ಮುಖಿಯಾಗಿ ಎಲ್ಲರ ಜೊತೆ ಬೆರೆಯುವಂತಹ ವಿಜಯ್ ರಾಘವೇಂದ್ರ ಅವರು ನಿಜಕ್ಕೂ ಎಲ್ಲರಿಗೂ ಮಾದರಿ. ಅವರ ಮುಂದಿನ ಸಿನಿಮಾಗಳು ಆದಷ್ಟು ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ನಾವು ಹಾರೈಸೋಣ. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ಈಗ ಕೇಳಿ ಪ್ರೇಮ ಕೈದಿ ಚಿತ್ರದ ಗೀತೆಯನ್ನ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ನಾಗಣ್ಣ ಅವರ ಸಾಹಿತ್ಯಕ್ಕೆ ಪ್ರಶಾಂತ್ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತ ಸವಾಲು ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ

0: ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮ್ಗಿಂತ ಜಾಸ್ತಿನೇ ಇದೆ. ಆದ್ರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ತಿರುಗಳು ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು, ರಾಜ್ಯಕ್ಕೆ 123,26,00,000 ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್. ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೇ.

0: ಪವಿತ್ರ ನಿಂತ್ಕೊಳ್ರಿ, ಏನ್ ಅಷ್ಟೊಂದ್ ಫಾಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
1: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
0: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
1: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದ್ ಮೂರ್ ನಾಲ್ಕು ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
0: ಹೂ ರೀ, ಕೆಲವು ಪೇಷಂಟ್ಸ್ಗೆ ಬೆಳಿಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಿಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋಅಪ್ ಪೇಷಂಟ್ಸ್ನ ನೋಡೋಕ್ಕೆ. ಹಾಗಾಗಿ ಬೆಳಿಗ್ಗೆ 11 ರಿಂದ ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ.

0: ಕಟ್ತಾ ಕೂತಿದ್ದಾರೆ.
1: ಯಾರವರು? ಯಾರೋ ಹೊಸಬ್ರ ತರ ಕಾಣ್ತಾರೆ ಅಲ್ವಾ?
0: ಹ್ಮ್. ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ ಬಿಟ್ಟಿದ್ದೀರಾ?
1: ಹಾ, ನೀವ್ ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವ್ರು ನನ್ನ ಫ್ರೆಂಡು.
2: ಮಾತಾಡಿ ಮಾತಾಡಿ, ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
0: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
1: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣವಾ?
0: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡು ಹೋಗೋಣ.
1: ಆಯ್ತೇನಮ್ಮ. ವಿಜಯ, ನಿಮ್ ಮಾತು?
3: ಓ, ಮಾತೆಲ್ ಮುಗೀತೆ ಹೇಳ್ರಿ.
1: ಇವ್ರನ್ನ ಎಲ್ಲೂ ನೋಡ್ದಂಗಿದೆಯಲ್ಲ ಅಲ್ವಾ?
3: ರೀ ಪರಿ, ಇವ್ರು ನನ್ನ ಫ್ರೆಂಡ್ ಹರಿಣಿ, ನಮ್ಮ ಏರಿಯಾಗೆ ಹೊಸ್ದಾಗ್ ಬಂದಿದ್ದಾರೆ.
1: ಓ, ಅದೇ ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ, ಅದಿರ್ಲಿ. ಏನಪ್ಪ ವಿಜಯ ಹರಿಣಿ, ಏನು ಅಷ್ಟೊಂದ್ ಮಾತಾಡ್ತಿದ್ರಲ್ಲ ಇಬ್ರುವೆ?
3: ನೋಡ್ರಿ, ಯಾವುದೋ ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
4: ಅಯ್ಯೋ, ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
1: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
4: ಛೇ, ನಮ್ ಮನೆಯವರೇ ಬೇಡ ಅಂತಾರ್ರಿ.
0: ಯಾಕೆ ಬೇಡ ಅಂತಾರೆ?
4: ಮೊನ್ನೆ ನಮ್ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
5: ಹರಿಣಿ ಹರಿಣಿ.
4: ಏನ್ರಿ?
5: ಏಪ್ರಿಲ್ 10ನೇ ತಾರೀಕು ನೈಟ್ ಟ್ರೈನ್ ಬುಕ್ ಮಾಡಿದ್ದೀನಿ. ಪ್ಯಾಕೇಜ್ ಟೂರು, 10 ದಿನ, ಮಕ್ಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ? ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿ ಬರೋಣ, ಆಯ್ತಾ?
4: ಹೌದಾ, ಯಾವತ್ ವಾಪಸ್ ಬರೋದು? ಏಪ್ರಿಲ್ 22ರಿಂದ ಬೇರೆ ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
5: 7 ಡೇಸ್ ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18ನೇ ತಾರೀಕು ಮುಗ್ದೋಗುತ್ತೆ.
4: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನಿಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದ್ದೀನಿ ರೀ. ಮೇ 5ಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲಾ ರೀ.
5: ಓ, ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವಾ ರಿಣಿ, ನಾನೊಬ್ನೇ ದುಡಿಯೋದು ಸಾಕು ಅಂತ. ನೀನು ಆರಾಮ ಮನೇಲಿರು, ಮಕ್ಕಳು ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ
4: ರೀ? ನಾನು ಇಷ್ಟೊಂದು ಓದಿ ಸುಮ್ಮನೆ ಮನೇಲಿರ್ಬೇಕಾ? MA ಇನ್ ಇಂಗ್ಲಿಷ್.
5: ಹೇ, ನೀನೇನು ಸುಮ್ಮನೆ ಇರ್ತೀಯಾ? ಯಾರು ಹೇಳಿ ಸುಮ್ಮನೆ ಇರ್ತೀಯ ಅಂತ ಹೇಳಿ? ಎಷ್ಟು ಮನೆ ಕೆಲಸ ಮಾಡ್ತೀಯ, ಎಷ್ಟು ನೀಟಾಗಿ ಮನೆ ನೋಡ್ಕೊತೀಯ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ. ಯಾರು ಹೇಳಿದ್ದು ನೀನು ಸುಮ್ಮನೆ ಮನೇಲಿರ್ತೀಯ ಅಂತ ಹೇಳಿ?
4: ರೀ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಇವೆಲ್ಲ ಮಾಡ್ಬೋದಲ್ವಾ?
5: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ? ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ. ಯಾಕೆ ಬೇಕಿವೆಲ್ಲ ನಿನಗೆ ಹೇಳು.
4: ರೀ, ನೀವು ಇರ್ತೀರಲ್ವಾ, ನನಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡು ಮಾಡಬಹುದು. ನೀವು ನನಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
5: ಅಲ್ಲ ಕಣೆ, ನೋಡು, ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತು ಅಂತ ನಿನಗೆ ಗೊತ್ತಲ್ವಾ? ಅಪ್ಪ ಅಮ್ಮನಿಗೆ ಹುಷಾರ್ ಬೇರೆ ಇರಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
4: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
5: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದ್ರೂ ದುಡ್ಡು ಕಡಿಮೆ ಮಾಡಿದ್ದೀನಾ? ನೀನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಲ್ವಾ? ನಾನು ದುಡಿತಿರೋದು ಯಾರಿಗೋಸ್ಕರ ಹೇಳು, ನಿನಗೆ ಮತ್ತೆ ನನ್ನ ಮಕ್ಳಿಗೋಸ್ಕರ ತಾನೆ? ಮತ್ತೆ ನೀನ್ ದುಡಿಯಕ್ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದು ತಾನೆ? ಈ ಜಾಬ್ ಅವಶ್ಯಕತೆ ಇರೋರ್ಗೆ ಸಿಗುತ್ತೆ ಬಿಡು, ನೀನ್ ಯಾಕೆ ಇದ್ಕೋತಿಯ ಅವ್ರ ಕೆಲ್ಸನ?
4: ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ನಾನ್ ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನ್ ಕಲ್ತಿರೋದು 4 ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನ್ ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ?
5: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವ್ರ ಆದ್ಮೇಲೆ ಕೆಲ್ಸಕ್ ಹೋಗು. ಈಗ ಆಗ್ಬೇಕು?
4: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
5: ನಿನ್ಗೆ ಎಷ್ಟು ಕೆಲ್ಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಹೌದಾ? ಕಮಾನ್ ಗೆಟ್ ರೆಡಿ, ಇನ್ 3 ಡೇಸ್ ಮಾತ್ರ ಉಳಿದಿರೋದು. ಏನು ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಬೇಕು, ನಡಿ ನಡಿ ನಡಿ.
4: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳಿ?

0: ಮಾಡ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ ಎಂ ಎಸ್ ಸಿ ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗ್ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡೋ ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗ್ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದೀನಿ.
2: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೇ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿ ನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
0: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
2: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
1: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ ಮಕ್ಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
0: ಹೌದಲ್ವಾ? ನೀವೆಲ್ಲ ಇಷ್ಟೊಂದ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
1: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೇ ಜವಾಬ್ದಾರಿ.
3: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನ್ ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನ್ಗೆ ಚಿಕ್ಕಂದಿನಿಂದನು ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲಾ ಕೆಲ್ಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ ಕುತ್ಕೊಂಡು ಬರೀತೀನಿ, ಕೆಲವೊಂದ್ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
0: ಹೌದಾ? ನೀವ್ ಬರ್ದಿರೋದೆಲ್ಲ ಪೇಪರ್ನಲ್ಲಿ ಬಂದಿದ್ಯಾ?
3: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದೀನಿ.
0: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
3: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
0: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
3: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡ್ಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
1: ಓಹೋ, ನಮ್ಮ ಸಕಲ ಕಲಾವಲ್ಲಭೇ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
4: ಓ ಹಾಯ್, ಬಂದೆ ಬಂದೆ ಬಂದೆ.
1: ಓ ಹಾಯ್ ಸರಳ.
4: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ.
1: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದ್ವಿ. ನಾವ್ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
4: ಹೌದಾ? ನಾನಿಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ನೀವೆಲ್ಲ?
2: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ? ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
4: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡು ದಿನ ಇರೋದಕ್ಕೆ ಅಂತ ಬರ್ತಾರೆ. ದೂರದಿಂದ ಬಂದವರಲ್ವಾ, ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ಬಿಡ್ತಾರೆ.
1: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರ, ಅದಕ್ಕೆ ನಿಮ್ ಮನೆಗ್ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
4: ಅದೆಲ್ಲ

0: ಇರ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
1: ಏನ್ ಗೊತ್ತಾ ಸರ್ಲ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳದ್ರ?
2: ಅದಕ್ಕೇನೆ ಹರಿಣಿ ಹಸ್ಬೆಂಡ್, ಏನು ಬೇಡ, ಯಾಕ್ ಸ್ಟ್ರೈನ್ ತಗೊಳ್ತೀಯಾ? ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ ಈಗ ಸದ್ಯಕ್ಕೆ ಮನೇಲೇ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
3: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ. ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
0: ನನ್ ಕೇಳಿದ್ರೆ ನಾನ್ ಹೇಳೋದ್ ಇದು ಒಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
4: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗ್ದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
0: ನೀವ್ ಹೇಳೋದು ಸರಿ ಹರಿಣಿ. ನಮ್ ಮನೆಯವ್ರ ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೆ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗ್ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
5: ಸರಳ ಸರಳ.
0: ಹಾ ಹೇಳಿ.
5: ಬಾ ಇಲ್ಲಿ
0: ಒಂದ್ ನಿಮಿಷ, ಅಡ್ಗೆ ಮಾಡ್ತಾ ಇದೀನಿ.
5: ಬಂದ್ಯಾ?
0: ಈ ಬೆಳಗ್ಗೆ ನಿಮ್ದೊಳ್ಳೆ, ಮಕ್ಳಗ್ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದೀನಿ, ಅಡ್ಗೆ ಕೆಲ್ಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
5: ಓ ಇವರಪ್ಪ, ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರೋ ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
0: ಇರಿ ಇರಿ, ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
5: ಆಲ್ ದಿ ಬೆಸ್ಟ್ ಕಣ ಪುಟ್ಟು. ಹಾ ಸರಳ, ಇಲ್ಲಿ ನೋಡು.
0: ಏನಿದು?
5: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
0: ಏ ನಾನು ಈಗಾಗಲೇ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ಗೆ ನಂಗೆ ತುಂಬ ಇಷ್ಟ.
5: ನೀನ್ ದುಡ್ಕೊಂಡು ಬಂದು ನನ್ಗೆ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
0: ಏ ನಿಮ್ದೊಳ್ಳೆ ಕತೆ, ನನಗ್ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸನಲ್ ಲೈಫೇ ಇಂಪಾರ್ಟೆಂಟು.
5: ಅದು ಸರಿನೇ, ಆದ್ರೆ ನೀನು ಹೊರಗೆ ಹೋಗಿ ನಿಮ್ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದ್ ಸೋಷಿಯಲ್ ಲೈಫ್ ನಿನ್ಗೆ ಸಿಕ್ಕದಾಗ ಆಗುತ್ತಲ್ವಾ?
0: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವ್ ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ, ದಿನಾ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್, ನಾನ್ ಮಾಡೋ ಇಂಟ್ರಾಕ್ಷನ್ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ?
5: ಅಮ್ಮ ತಾಯಿ, ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನ್ಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದ್ ನಾನು.
0: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರ್ ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ, ನನಗೆ ನಮ್ಮನೆ ಕೆಲ್ಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
5: ಹೌದಾ? ಏನು?
0: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
5: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ಮಜ್ಜಿ ಹೇಳೋದ್ ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ತಿಂಡಿ ಕೊಡು.
0: ಹ್ಞೂ ಬಂದೆ ಬಂದೆ. ತಗೊಳ್ಳಿ ರೀ. ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
5: ಹೌದಾ?
0: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು, ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
5: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರ್, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
0: ಓ ಅದಾ, ಅದು ಕ್ವಶನ್ ಪೇಪರ್. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ, ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅವಳು ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ದಂಗಾಗತ್ತೆ.
5: ಓ ಹೌದಾ, ಒಳ್ಳೆ ಕೆಲಸ, ಮಾಡ್ಸು ಮಾಡ್ಸು.
0: ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದ್ ಆಪರೇಷನ್ ಮಾಡ್ಸಣ್ವಾ?
5: ಓ ಹೌದಲ್ವಾ ಸರಳ. ಸರಿ ಸರಿ, ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
0: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವ್ ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನ್ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
5: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
0: ಬರ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದ, ನೀವು ಸ್ವಲ್ಪ ಬೇಗ ಬನ್ನಿ. ನಾನು ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕು, ಅತ್ತೆಗೆ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರ ಎಲ್ಲ ಕೊಡಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
5: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವು ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
0: ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
5: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಈ ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪ್ನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪ್ನಿಯಲ್ಲಿ ನಿನಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ಕಾಗಲ್ಲ ನೋಡು. ಕೆಲಸ ಅಂದರೆ ಕೆಲಸ, ಬೆಳಿಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡಬೇಕು, ಮಧ್ಯಾಹ್ನದ ಊಟ ಮುಗೀತಾ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮುಗೀತು ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
0: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
5: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
0: ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
5: ಸರಿ, ಹುಷಾರಾಗಿ ಹೋಗ್ಬಾ, ಬಾಯ್
0: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ ಮನೆಯವ್ರನ್ನ ನಾನ್ ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವ್ ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
3: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲಿ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿ ಇದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ, ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದು ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
3: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
4: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ್ ಮಾತ್ರ ಅಲ್ಲರಿ, ಪ್ರತಿದಿನ ಕೆಲ್ಸಾನೆ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡುಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು. ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳು ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೆ ಇರೋರ್ಗೆ ಸುಧಾರ್ಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
2: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
3: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟ್ ತರಿಸ್ಬೇಕು ನೋಡ್ರಿ, ಇದೆಲ್ಲ ಮಾಡುವಾಗ ನಾವ್ ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವ್ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೇ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
4: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೇ, ನಾವು ಯಾವುದೇ ಸಂಬಳ ಇಲ್ಲದೆ ಕೆಲ್ಸ ಮಾಡ್ತೀವಿ ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವಾನ ಜನಕ್ಕೆ ಅಂತ.
0: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ನು ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
2: ಹೌದು, ನೀವ್ ಅದನ್ ಚೆನ್ನಾಗಿ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೆ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ ಅಲ್ವಾ? ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು ಹೇಳಿ?
4: ಹೌದು, ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್.

0: ನಿಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
1: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಕಳಿಗೆ ಆಸ್ತಿ ಮಾಡದಿದ್ರು ಮನೇಲೆ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ತೀವಲ್ವಾ?
0: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
2: ಹೌದು, ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
3: ರೀ, ಯಾರು ಏನಾದ್ರೂ ಹೇಳಿ, ನಮ್ ಬಗ್ಗೆ ನಮಗ್ ಹೆಮ್ಮೆ ಇರಬೇಕು. ನಮ್ ಸಂಸಾರದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ ಕೊಡುಗೆ. ಅದಕ್ಕೆ ಹೇಳೋದು,

ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 12:30.
2: ಮೋಡಗಳ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು.
5: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ತಿರಕ್ಕ ಹೋಗುದಿಲ್ಲ. ಇರ್ಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಆವಾಗ ನಾವು ಅಲೋಪತಿಗ್ ಹೋಗುದು, ಆಯುರ್ವೇದಕ್ ಹೋಗುದು, ಹೋಮಿಯೋಪತಿಗ್ ಹೋಗುದು ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗೆ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವವು, ಇವು ಯಾಕೆ ಬರ್ತಾವ, ಲಕ್ಷಣಗಳೇನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
2: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು, ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತಾನೆ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು

0: ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ.
1: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರ್ಪೇರು ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕಾಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲ್ ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ ಏನ್ ಮೂಮೆಂಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು 2-3 ಮೂಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರಾ, ಬಗ್ಗೋದು, ಸೈಡಿಗೆ ತಿರುಗೋದು. ಆತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದು ಅಂದ್ರೆ ಅದರೊಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಅದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸರ್ಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ ಎರಡು ಸರಿ ಆದ್ರೆ ಓಕೆ ಅದು ತಂದೆ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ.
0: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
1: ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ, ನಿಮಗೆ ಗೊತ್ತಿರಬಹುದು. ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನು ಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ, ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಬಹುದು. ಎಲ್ಲರೂ ಗೊತ್ತಿರುವ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ, ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ. ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗೃದ್ರಸಿ ಅಂತ ಹೇಳ್ತಾರೆ. ಗೃದ್ರಸಿ ಅಂದ್ರೆ ಹೇಗೆ, ಈಗ ಗೃದ್ರಸಿ ಅಂದ್ರೆ ಹದ್ದು, ಹದ್ದು ಹೇಗಾರುತ್ತೆ, ಒಂದ್ ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ಗೆ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸಿ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ, ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನ್ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದ್ರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಬರಬಹುದು. ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರಬಹುದು. ಇದಕ್ಕೆ ಕಾರಣ ಮೇನ್ ಅಂತಂದ್ರೆ, ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ ಮೇಲೆ ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ ಫೋರ್ತ್ ಸ್ಟೇಜ್ ನಲ್ಲಿ ಹೋಗುವ ಒಳಗಾಡದಾಗದಾಗೆ ನೋಡ್ಕೋಬಹುದು.
0: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಹುರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
1: ಹಾ, ಬೆನ್ನು ಹುರಿಗೆ ತೊಂದರೆ ಅಂತಂದ್ರೆ ನಿಮ್ಗೆಲ್ಲ ನಾ ಈಗ ಹೇಳಿದೆ ನಿಮ್ಗೆ, ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಥಿಸಿಸ್. ಅಂದ್ರೆ ಡಿಸ್ಕ್ ಇರುತ್ತೆ, ಸ್ವಲ್ಪ ಸರಿಯುತ್ತೆ, ಅದು ಒಂದು ಒಂದು. ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ದ ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತ, ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದ್ರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ, ಅಂದ್ರೆ ಬೋನ್, ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗನು ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ.
0: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸ್ಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ. ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು, ಆಕ್ಸಿಡೆಂಟ್ ಆಗಬಹುದು, ಈಗ ತಮ್ಮ

0: ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
1: ಸೊ ಈಗ ಮಾಡರ್ನ್ ಪ್ರಕಾರ ಹೇಳ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಮೂರು ದೋಷ ಹೇಳಿದ್ದಾರೆ, ವಾತ, ಪಿತ್ತ, ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂಮೆಂಟ್, ಚಲನವಲನ, ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವಾಗ ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ ಮತ್ತು ಕಫ ಇದರಲ್ಲಿ ಏರುಪೇರು ಆಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸ್ಕೊಳ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ಸುಮ್ನೆ ನೋವು ಇರುತ್ತೆ, ಒಬ್ಬೊಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಆತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮ್ಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನು ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಗಾಗಿ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು, ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು, ಜಾಸ್ತಿ ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೇನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದ ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ. ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್? ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದಾದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರಾ ಶರೀರಕ್ಕೆ ಎಣ್ಣೆಯನ್ನು, ಯಾವ್ದಾದ್ರೂ ಎಣ್ಣೆ, ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ, ಅದನ್ನ ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ ಆಗ್ಲಿಲ್ಲ ಅಂತಂದ್ರು ವಾತಗಳ ಸ್ಥಾನ ಇದೆ, ಕೈ, ಕಾಲು, ಕಿವಿ, ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ನಿಮಗೆ ವಾತ ವ್ಯಾಧಿಗಳು, ಇತರ ಸಂಧಿ ವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತ ಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು ಸೇವಿಸುವ ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು. ಆಯ್ತು, ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ, ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 2 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ ಏನು ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ ಮೇಲೆ ನೀವು ಯಾವ ತರದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿಯೊಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
0: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗ್ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
1: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನು ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರ್ಯದಲ್ಲಿ ಯೋಗಾಸನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ, ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗೇನ್ ಮಾಡ್ಬೇಕು, ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
0: ಅಂದ್ರೆ ಚಿಕಿತ್ಸೆಯಾಗಿ ಯೋಗ.
1: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ, ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್, ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗೌಟಿ ವೈದ್ಯರು ಅಂತ ಇದ್ರು. ಈಗ ಹಳ್ಳಿಯಲ್ಲಿ ಸ್ವಲ್ಪ ಬಿದ್ದ, ಸ್ವಲ್ಪ ಅವ್ರ ಕಡೆ ಹೋಗಿ ತಿಕ್ಕಿಸ್ಕೊಂಬಾರು, ಸ್ವಲ್ಪ ಸರಿತು, ಗೌಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗಿ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, ಎರಡ್ ಮೂರ್ ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರ ದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪ್ಯುಲೇಷನ್, ಅವ್ರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬಾ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು, ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನ ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ, ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ಯುದ್ಧಕರ್ಮ ಅಂತ ಎರಡು ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ, ಅದು ಇದ್ರ ಸಲುವಾಗಿನೇ ಅಂತ ಇದೆ. ಯಾಕೆಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ ಒಂದು ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು ವಿದ್ಯಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರಿ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರಿ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರಿ ಕೊಡ್ತಾರೆ, ಬರಿ ಮಾಡ್ಕೊಂಬ ಮೂರ್ ದಿವಸದಲ್ಲಿ ಆರಾಮಾಗುತ್ತೆ ಅಂತ, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರಾ ಜಾಯಿಂಟ್ಸ್, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
0: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ, ಈ ಎಲ್ಲ ಚಿಕಿತ್ಸೆಗಳನ್ನ ನಾವ್ ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ
1: ಅಪ್ಡೇಟ್
0: ಟ್ರೀಟ್ಮೆಂಟ್, ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ ಚಿಕಿತ್ಸೆಯಾಗಿ ಯೋಗ ಇದನ್ನು ಕೂಡ ನಾವು ಕೇಳಿದೀವಿ, ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ ಹೇಗೆ?
1: ಇದು ನೋವು ರಹಿತನ ಆಗಿರುತ್ತೆ, ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈ ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದ್ ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಏನೇನ್ ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ 1-2 ದಿವಸ ಅಷ್ಟೇ ನಾವು ಮ್ಯಾನಿಪ್ಯುಲೇಷನ್ ಮಾಡ್ತೀವಿ, ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು ಒಂದು 3-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ.
0: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದು ಇಲ್ಲ?
1: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳ್ಬೋದು ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
0: ಈಗ ಅಗ್ನಿಕರ್ಮ ಮತ್ತ ವಿದಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯದ್ರೊಳಗೆ ಬರೀ ಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ,
1: ಯಾವ ಹಾನಿನೂ ಆಗುದಿಲ್ಲ. ನಿಮಗೆ ಈಗ ನಾವು ಅದರಲ್ಲೂ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ. ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ. ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ. ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುವುದಿಲ್ಲ. ನೀವು ಒಂದು 5 to 10 seconds ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವು ಆಗುತ್ತೆ ಜಸ್ಟ್. ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ. ಮೊದಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ ಅದು ಇರಲ್ಲ.
0: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತ ಕಾಲ ಕಡಿಮೆ ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ನಾವು ಹೇಳ್ತೀವಿ. ಈಗ ಡಾಕ್ಟರ್, ಈ ತರದ ತೊಂದರೆಗಳಿಂದ ದೂರ ಇರಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಆ ತರದಲ್ಲಿ ಇರಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ ಹೇಗಿರ್ಬೇಕಂತ ಹೇಳ್ತೀರಿ?
1: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ. ಯಾವ್ದಾವ್ದೊಂದು ಪುಸ್ತಕ ಋಷಿಮನೊಳಗೆ ಏನು ಬರೀತಾರೆ. ಸೊ ಆಗ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡಲಿಲ್ಲ. ಈಗ ನಿನಗೆ ಜ್ವರ ಬಂದಿದೆ, ಈ ಔಷಧ ಕೊಡಿ, ಈ ಜ್ವರದಿಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ, ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಸೊ ಈ ದಿನಚರ್ಯನ ನಾವು ಚಾಚು ತಪ್ಪದೆ ಯಾವ ತರ, ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದ ಹಾಗೆ ಗೊತ್ತೇ ಆಗುತ್ತೆ, ಬೆಳಿಗ್ಗೆ ಜಲ್ದಿ ಹೇಳಪ್ಪ, ಎಲ್ಲ ಇದು ಮಾಡ್ಕೊ, ನೀನ್ ಎಷ್ಟು ವ್ಯಾಯಾಮ ಮಾಡು, ಎಲ್ಲ ಚಲೋತ್, ನಿಮ್ಮ ವಾರಕ್ಕೆ ಒಂದ್ಸಲ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು. ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರ ಆದ್ಮೇಲೆ ಯಾರು ಮಾಡುದಿಲ್ಲ. ಯಾಕೆ? ನಮ್ಮ ರುಟೀನ್ ಅಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 years ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್. ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ, ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಿಗ್ಗೆ ಏಳುವುದು, 8 to 6 ಗಂಟೆ ಒಳಗನೆ ಆಹಾರವನ್ನು ಸೇವನೆ ಮಾಡುದು. ಇದು ನಾನು ಕಾಮನ್ ಆಗಿ ಹೇಳ್ತಾನೆ, ವಿಶಿಷ್ಟವಾಗಿ ಎಲ್ಲದರಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್. 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಿಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಿಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡು ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಕ್ಕೆಲ್ಲರಿಗೂ ಗೊತ್ತೇ ಇದೆ, ಜಂಕ್ ಫುಡ್ ಅದು ಇದೆಲ್ಲ, ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುದು. ಇದರ ಜೊತೆ ಅಳಿವು ಅಂತ ಬರುತ್ತೆ. ಮೊದ್ಲಿಗೆ ಎಲ್ಲ ಮಾಡ್ತಿದ್ರು ಡಿಂಕ್ ಲಾಡು ಅಂತ ಹೇಳ್ತಿದ್ವಿ, ಈ ಬಾಣಂತಿರಿಗೆ ನಾವು ಕೇರ್ ಬೀಜ ಅದ್ರಲ್ಲ ಉಂಡೆ ಮಾಡ್ತಾ ಇದ್ವಿ, ಅದನ್ನ ಸೇವನೆ ಮಾಡುದು. ಡ್ರೈ ಫ್ರೂಟ್ಸ್ ಬರುತ್ತೆ, ಈಗ ಕರಿ ದ್ರಾಕ್ಷಿ ಅಂತ ಬರುತ್ತೆ, ಅಂಜೀರ್ ಅಂತ ಬರುತ್ತೆ, ಮನುಕಾ ಅಂತ ಬರುತ್ತೆ, ಆಮೇಲೆ ಡೇಟ್ಸ್ ಅಂತ ಬರುತ್ತೆ. ಇವೆಲ್ಲ ಊಟದಲ್ಲಿ ಅಳವಡಿಸಿಕೊಳ್ಬೇಕು. ಈ ಅಳಿವು ಆಮೇಲೆ ಡಿಂಕಲಾಡು ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ವಾರದಲ್ಲಿ 1-3 to 4 times ಆದ್ರೂ ಸೇವಿಸಲೇಬೇಕು. ಇದು ನಿಮಗೆ ಅಸ್ಥಿ ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು. ಇದಿಷ್ಟು ಮಾಡಿದ್ರೆ ನಿಮ್ಗೆ 50% ರೆಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮ್ಗೆ ಇದು. ಆಮೇಲೆ ಯೋಗಾಸನ, ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡೋದ್ರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ಅಲ್ಲಿ ನಮಗೆ ಜಾಯಿಂಟ್ ಪೇನ್ ಆರಾಮಾಗಿ ಇರ್ಬೋದು.
0: ಅಂದ್ರೆ ಡಾಕ್ಟರ್, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗಿ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮತ್ತೆ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂಥ ತೊಂದರೆಗಳಿಂದ ದೂರ ಇರಬಹುದು.

0: ಅಂತ ತಾವ್ ಹೇಳ್ತೀರಿ.
1: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ ಒಂದು ಅಥವಾ ಎರಡು ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನವನ್ನ ಕಳೀತಾ ಇದ್ದಾರೆ. ನೋವು ಉಂಡು ಉಂಡು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋವ್ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ದೇನೆ.
0: ಅಂದ್ರೆ ಇನ್ನು ಮುಂದೆ ನಮ್ಮ ಕೇಳುಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವುಗಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ. ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂಥ ಒಂದು ಸಲಹೆ ಸೂಚನೆಗಳು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
1: ಖಂಡಿತವಾಗಿ,
0: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಪಿಎಂ ಡಿಡಿ ಕೆವೈ ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 ಕೋಟಿ ರೈತರಿಗೆ ಪ್ರಯೋಜನವಾಗಲಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖ ಅಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು

ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು

0: ಶ್ರೋತೃಬಾಂಧವರೆ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
2: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ 4 ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು 4 ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೊರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014 ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ

0: ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ ಮೂವರು ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ ಎರಡು ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟೆಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ಕೇಳಿ ಮೆಜೆಸ್ಟಿಕ್ ಭಾಗ 2, ಈ ಚಿತ್ರದ ಒಂದು ಗೀತೆಯನ್ನು.

0: ಎದ್ದು.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
1: ಕೂಲ್ ಆಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಅನಿರುದ್ಧ್ ಶಾಸ್ತ್ರಿ ಮತ್ತು ಸ್ನೇಹ ಹೆಗಡೆಯವರ ಸ್ವರದಲ್ಲಿ ಕೇಳ್ತಾ ಇದ್ದೀರಾ ಜಿ ಎಸ್ ಟಿ ಘೋಸ್ಟ್ಸ್ ಇನ್ ಟ್ರಬಲ್ ಈ ಚಿತ್ರದ ಒಂದು ಗೀತೆಯನ್ನು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ.
3: ಹಿಂದೆ ಒಬ್ಬ ಬ್ರಾಹ್ಮಣನಿದ್ದ, ಉದ್ದಾಲಕ ಅಂಥೇಳಿ ಅವನ ಹೆಸರು. ಅವನು ಸಮಸ್ತ ಶಾಸ್ತ್ರಗಳನ್ನು, ವೇದಗಳನ್ನು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ವಿವಾಹ ಕಾಲದಲ್ಲಿ ಒಬ್ಬ ಕನ್ಯೆಯೊಂದಿಗೆ ವಿವಾಹವಾದ. ಅವಳ ಹೆಸರು ಚಂಡಿ ಅಂತ. ನನಗೆ ಅನುಕೂಲೆಯಾಗಿರಬೇಕು ಅಂತ ಹೇಳಿದಾಗ ಚಂಡಿ ಹೇಳ್ತಾ ಇದ್ದಾಳೆ, ಉದ್ದಾಲಕ ಕೇಳೋ, ನಿನ್ನ ಮಾತನ್ನು ಎಳ್ಳಷ್ಟು ಕೇಳೋದಿಲ್ಲ, ಅಂತಹ ಎಣಿಕೆಯನ್ನು ಏನು ಇಟ್ಕೋಬೇಡ ಅಂತ. ಇಷ್ಟು ದಿವಸ ಹೇಗೋ ನಿನ್ನ ದುಷ್ಟತನವನ್ನೆಲ್ಲ ತಾಳಿಕೊಂಡು ಬಿಟ್ಟೆ, ನೀನು ಚಂಡಿಯಾದರೂ ಕೂಡ ಇಂತಹ ಹೀನ ವೃತ್ತಿಯನ್ನು ನಾನು ತಡೆದುಕೊಂಡಿದ್ದೆ, ನನ್ನ ಪತ್ನಿ ಅಂತ ಹೇಳಿಬಿಟ್ಟು ನನ್ನಲ್ಲಿ ಛಲವನ್ನು ಮಾಡ್ತೀಯಾ, ನೀನು ಕಲ್ಲು ಬಂಡೆಯಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಟ್ಟ. ಕೊಟ್ಟ ಕೂಡಲೇ ಅವನಿಗೆ ಅಯ್ಯೋ ಅಂತ ಅನ್ನಿಸ್ಬಿಡ್ತು. ಅವಳು ಕಾಲಿಗೆ ಬಿದ್ದುಬಿಟ್ಲು, ನನ್ನನ್ನು ಕ್ಷಮಿಸಿ, ತಪ್ಪು ಮಾಡಿಬಿಟ್ಟೆ ನಿಮ್ಮಲ್ಲಿ ಅಂಥೇಳಿ ಕಾಲನ್ನು ಹಿಡಿದಾಗ ಹೇಳ್ತಾ ಇದ್ದಾನೆ, ಕೆಲವು ಕಾಲ ಹೀಗೆ ಇರು. ಒಂದು ದಿವಸ ಅರ್ಜುನನ ಕುದುರೆ, ಅಶ್ವಮೇಧದ ಕುದುರೆ ಇಲ್ಲಿಗೆ ಬರುತ್ತೆ, ಅದು ನಿನ್ನ ಮೇಲೆ ನಿಂತಾಗ ಅರ್ಜುನನ ಸ್ಪರ್ಶವಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂಥೇಳಿ ಆ ಕಡೆ ಸನ್ಯಾಸಿಯಾಗಿ ಹೋದ. ಇವಳು ಕಲ್ಲಾಗಿ ಇಲ್ಲಿ ಬಿದ್ದಿದ್ದಾಳೆ, ಈಗ ಅವಳಿಗೆ ಮೋಕ್ಷವನ್ನು ಕೊಡಬೇಕಾಗಿರ್ತಕ್ಕಂಥವನು ನೀನು ಅಂಥೇಳಿ ಅರ್ಜುನನಿಗೆ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ನೀನೇ ಅವಳಿಗೆ ಶಾಪ ವಿಮೋಚನೆಯನ್ನು ಮಾಡಬೇಕು ಅಂಥೇಳಿ ಸಾಕ್ಷಿಗೆ ಉಪಸಾಕ್ಷಿಯಾಗಿ ಕುದುರೆ ಹೋಗಿ ನಿಂತ್ಕೊಂಡಿದೆ ಅಂತ. ಕುದುರೆದೇನು ಕೆಲಸ ಇಲ್ಲ, ಅಲ್ಲೇ ನಿನ್ನ ಸ್ಪರ್ಶವಾಗಬೇಕು. ಭಗವಂತನ ಮಿತ್ರನಾಗಿರ್ತಕ್ಕಂಥ ಬಂಧುವಾಗಿರ್ತಕ್ಕಂತಹ ನರಸ್ವರೂಪನಾಗಿರ್ತಕ್ಕಂಥ ನರನಾರಾಯಣರು ಅಂತ ಹೇಳಿ ಹಿಂದೆ ಋಷಿಗಳು ಪರಮಾತ್ಮನೇ ನರನಾರಾಯಣಾಂಶ ರೂಪನಾಗಿ ಹಿಂದೆ ತಪಸ್ಸನ್ನು ಮಾಡ್ತಾ ಇದ್ದ. ಅದರಲ್ಲಿ ನರ ಅರ್ಜುನನಾಗಿ ಹುಟ್ಟಿದ್ದಾನೆ, ನಾರಾಯಣ ವಿಷ್ಣುವಾಗಿ ಹುಟ್ಟಿದ್ದಾನೆ. ಹಾಗಾಗಿ ನೀನು ನಿನ್ನ ಒಂದು ಯೋಗ್ಯತೆಯಿಂದ ಅದನ್ನು ಮುಟ್ಟಿದಾಗ ಅದಕ್ಕೆ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳಿದಾಗ, ಅದರಂತೆ ಅರ್ಜುನ ಅದನ್ನು ಮುಟ್ಟಬೇಕು, ಅದಕ್ಕೆ ಶಾಪ ವಿಮೋಚನೆ ಮಾಡಿ ಕುದುರೆಯನ್ನು ಬಿಡಿಸ್ಕೊಳ್ಬೇಕು ಅಂತ ಹೊರಟ. ಆಗ ಸೌಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಮುಂದಣ ನೃಪರು ಬಲವಂತರು, ಇನ್ನು ಇಲ್ಲಿವರೆಗೆ ಆಯಿತು, ನೀಲಧ್ವಜನವರೆಗೆ ಸಾಧಾರಣರಾಗಿರ್ತಕ್ಕಂಥ ರಾಜರನ್ನು ನೀನು ಗೆದ್ದಿದೀಯ ಮಾಹಿಷ್ಮತಿ ನಗರದವರೆಗೆ. ಇನ್ನು ಮುಂದೆ ಬರತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂತಹ ರಾಜರಿದ್ದಾರೆ, ಅವರು ಬಲವಂತರು, ಎಲ್ಲರೂ ಕೂಡ ದೈವಭಕ್ತರು, ಮಹಾವಿಷ್ಣು ಭಕ್ತರು, ಅವರನ್ನು ಗೆಲ್ಲತಕ್ಕಂಥದ್ದು ನಿನಗೆ ಸಾಧ್ಯವಿಲ್ಲ. ನೀನು ರಾಕ್ಷಸಾರಿಯನೇ ಮರೆಯದಿರು, ಯಾವಾಗಲೂ ಭಗವಂತನ ಆಶ್ರಯವನ್ನು ಹೊಂದು, ವಿಷ್ಣುವನ್ನು ಮರಿಬೇಡ, ಅವನ ಕೃಪಾವಲೋಕನದಿಂದಲೇ ನಿನಗೆ ಜಯ ಉಂಟಾಗುತ್ತೆ ಅಂಥೇಳಿ ಸಹಸ್ರಾಕ್ಷನಾದ ಇಂದ್ರನ ಮಗನನ್ನು ಹರಸಿಬಿಟ್ಟು ಸೌಭರಿ ಮಹರ್ಷಿಗಳು ಕಳುಹಿಸಿಕೊಟ್ಟಿದ್ದಾರೆ.

ಸೌಭರಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದಿರತಕ್ಕಂಥ ಅರ್ಜುನ ಬಂದು ಕುದುರೆಯನ್ನು ಸ್ಪರ್ಶ ಮಾಡ್ದ, ಮುದದಿಂದ ಭಗವಂತನನ್ನು ಧ್ಯಾನ ಮಾಡ್ದ. ಕೃಷ್ಣ, ಕುದುರೆಯನ್ನು ರಕ್ಷಣೆ ಮಾಡು ಅಂಥೇಳಿ ಮುಟ್ಟಿದ. ಕುದುರೆ ಚಂಗನೆ ಅಲ್ಲಿಂದ ನೆಗೆದು ಬಿಡ್ತು. ಆ ಅರೆ ಇದ್ದಂತಹ ಜಾಗದಲ್ಲಿ ಆ ಬಂಡೆ ಮಾಯವಾಗಿ ಬಿಡ್ತು. ಆ ಜಾಗದಲ್ಲಿ ಒಬ್ಬಳು ಸ್ತ್ರೀ ಕಾಣಿಸಿಕೊಂಡಿದ್ದಾಳೆ, ಅವಳೇ ಚಂಡಿ. ಅವಳು ಅರ್ಜುನನ ಪಾದಕ್ಕೆ ಬಿದ್ದಿದ್ದಾಳೆ, ನನ್ನನ್ನು ಅನುಗ್ರಹ ಮಾಡು ಅಂಥೇಳಿ. ಅರ್ಜುನನಿಂದ ಅನುಗ್ರಹವನ್ನು ಪಡೆದಿರತಕ್ಕಂಥ ಚಂಡಿಯೂ ಕೂಡ ತಪಸ್ಸಿಗೆ ಹೊರಟೋದ್ಲು. ಅರ್ಜುನ ಆ ಚಂಡಿಗೆ ಶಾಪ ವಿಮೋಚನೆ ಮಾಡಿದಾಗ ಪುಷ್ಪವೃಷ್ಟಿಯಾಗಿದೆ ಆಕಾಶದಿಂದ. ಎಲ್ಲರೂ ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ. ಆನಂತರ ಅರ್ಜುನನ ಆಜ್ಞೆಯಂತೆ ಕುದುರೆ ಅಲ್ಲಿಂದ ದಕ್ಷಿಣಕ್ಕೆ ಹೊರಡ್ತು. ದಕ್ಷಿಣದಲ್ಲಿ ಚಂಪಕಪುರ ಅಂಥೇಳಿ ಒಂದು ನಗರ, ಆ ಕಡೆಗೆ ಕುದುರೆ ಬರ್ತಾ ಇದೆ.

ಘನಘೋಷದಿಂದ ಸೈನ್ಯ ಮುಂದಕ್ಕೆ ಬರ್ತಾ ಇದೆ, ಕುದುರೆ ಹಿಂದೆ ಬರ್ತಾ ಇದೆ. ಇದನ್ನು ನೋಡ್ತಂತೆ ಭೂಮಿಗೆ ಗಾಬರಿ ಆಗಿಬಿಡ್ತು ಅಂತ. ಧೂಳು ಎದ್ದು ಆಕಾಶವನ್ನು ಮುಚ್ಕೊಳ್ತಾ ಇದೆ. ಕವಿಗೆ ಹ್ಯಾಕ್ ಕಾಣ್ತಾ ಇದೆ ಅಂತಂದರೆ, ಓಹೋ ಸಮುದ್ರವೇ ನುಗ್ಗಿ ಬರ್ತಾ ಇದೆ ಅಂತ. ಸೈನ್ಯವನ್ನು ನೋಡಿ, ಇದು ಸೈನ್ಯವಲ್ಲ, ಸಮುದ್ರ ಎಲ್ಲೋ ಮೇರೆಯನ್ನು ಮೀರಿ ಬಂದುಬಿಡ್ತು, ಇನ್ನು ನನಗೆ ಜಾಗವಿಲ್ಲ ಅಂಥೇಳಿ ಭೂಮಿ ಏನಾದರೂ ಆಕಾಶದ ಕಡೆಗೆ ಹೊರಟು ಬಿಡ್ತು ಅನ್ನುವ ಹಾಗೆ ಆ ಧೂಳು ಎದ್ದು ಆಕಾಶವನ್ನು ಮುಚ್ಚಿಕೊಳ್ತಾ ಇದೆ. ಅನುಸಾಲ್ವ ಸಾತ್ಯಕಿ ಪ್ರದ್ಯುಮ್ನ ಯೌವನಾಶ್ವ ವೃಷಕೇತು ನೀಲಧ್ವಜ ಎಲ್ಲರೂ ಕೂಡ ಸೈನ್ಯವನ್ನು ಬೆಂಗಾವಲಿನಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸೈನ್ಯ ಚಂಪಕನಗರಿಗೆ ಅರ್ಜುನನ ಕುದುರೆಯ ಜೊತೆಯಲ್ಲಿ ಬರ್ತಾ ಇದೆ.

ಕೈಲಾಸ ಪರ್ವತ ಸಮಸ್ತ ಮಂಗಳಕ್ಕೆ ಆಸ್ಪದವಾಗಿರ್ತಕ್ಕಂಥದ್ದು. ಇನ್ನು ಮಂಗಳ ಆಸ್ಪದ, ಮಂಗಳೆ ಅಂತಂದ್ರೆ ಸರ್ವ ಮಂಗಳೆ, ಆ ಶಿವಗೆ ಆಸ್ಪದವಾಗಿದ್ದರೂ ಕೂಡ ಅದು ಪರಾಭವಯುಕ್ತವಾಗಿರ್ದು ಅಂತ. ಅದಕ್ಕೂ ಕೆಲವು ಬಾರಿ ಸೋಲ್ ಬಂದುಬಿಟ್ಟಿದೆ ಅಂತ. ಆ ಕೈಲಾಸ ಪರ್ವತವೂ ಕೂಡ ಕೆಲವು ಸರಿ ಬೇರೆಯವರಿಗೆ ಸೋತ್ಬಿಟ್ಟಿದೆ, ಆ ರಾವಣಾಸುರನೇ ಅದನ್ನು ಎತ್ತಿಬಿಟ್ಟಿದ್ದ ಅಂತ ಹೇಳ್ತಾರೆ. ಇನ್ಯಾವುದೋ ರಾಕ್ಷಸನ ಮುಂದೆ ಕೈಲಾಸ ಪರ್ವತ ಬಗ್ಗಿಬಿಡ್ತು ಅಂಥೇಳಿ ಪುರಾಣದ ಕಥೆಯೆಲ್ಲ ಇದೆ. ಅದಕ್ಕೂ ಕೂಡ ಪರಾಭವ ಇದೆ. ಕ್ಷೀರವಾರಿಧಿ ಅದು ಲಕ್ಷ್ಮಿಗೆ ಆವಾಸ ಸ್ಥಾನವಾಗಿದ್ದರೂ ಕೂಡ ಅದರಲ್ಲೂ ಕೂಡ ಕೊರತೆ ಇದೆ. ಆದರೆ ನನ್ನಲ್ಲಿ ಮಾತ್ರ ಯಾವ ಕೊರತೆಯೂ ಕೂಡ ಇಲ್ಲ ಅನ್ನುವ ಹಾಗೆ ಆ ಚಂಪಕ ನಗರಿ ಕಾಣ್ತಾ ಇದೆಯಂತೆ. ಆ ಪ್ರಾಸಾದ ಕೋಟೆಗಳು, ಅಲ್ಲಿರ್ತಕ್ಕಂಥ ಸುಧಾಕೀರ್ಣ ರುಚಿಗಳಿಮ್ಮಂತ ಸುಣ್ಣವನ್ನು ಬಳಿದಿರ್ತಕ್ಕಂತಹ ಆ ಗೋಡೆಗಳು ಉನ್ನತವಾಗಿ ಕಾಣ್ತಾ ಇದೆ, ಜೊತೆಗೆ ಸಮುದ್ರದಂತೆ ಕಾಣ್ತಾ ಇದೆ. ಎರಡೂ ಕೂಡ ನನ್ನಲ್ಲೇ ಇದೆ. ಕೈಲಾಸ ಪರ್ವತದ ಔನ್ನತ್ಯ, ಆ ಕ್ಷೀರ ಸಮುದ್ರದ ಆ ಒಂದು ಸೊಬಗು, ಎರಡೂ ಕೂಡ ನನ್ನಲ್ಲೇ ಇದೆ ಅಂತ ತೋರುವ ಹಾಗೆ ಆ ಚಂಪಕ ನಗರಿ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ.

ಆ ಚಂಪಕ ನಗರಿಯ ಕೋಟೆ ಹ್ಯಾಕ್ ಕಾಣ್ತಾ ಇದೆ ಅಂತ ಹೇಳಿ ಕವಿಯ ಕಣ್ಣಿಗೆ ಹೇಗೆ ಕಾಣ್ತಾ ಇದೆಯಂತೆ. ಅದು ಇದು ಪುರಸ್ತ್ರೀಯ ಮಣಿಕಾಂಚಿ ವಲಯಮೋ, ಈ ಪಟ್ಟಣದ ಸ್ತ್ರೀ ಹಾಕಿಕೊಂಡಿರ್ತಕ್ಕಂಥ ಸೊಂಟದ ಡಾಬಿರಬಹುದೇ ಅಂತ, ಆ ಸುವರ್ಣದ ಡಾಬಿನಂತೆ ಕಾಣ್ತಾ ಇದೆ, ಅಥವಾ ಈ ಭೂಮಿ ಎನ್ನತಕ್ಕಂತಹ ಸುದತಿ ಕೊರಳಿಗೆ ಹಾಕಿಕೊಂಡಿರ್ತಕ್ಕಂಥ ರತ್ನಮಾಲಿಕೆ ಇರಬಹುದೇ, ಅಥವಾ ಒಂದು ಇಂದ್ರ ಬೆಟ್ಟದ ರೆಕ್ಕೆಗಳನ್ನು ಕತ್ತರಿಸಿದ ಅಂತ. ಕೆಲವು ಬೆಟ್ಟಗಳು ಅದಕ್ಕೆ ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು, ಆದಿಯಲ್ಲೇ ಆ ಪರ್ವತದ ರೆಕ್ಕೆಗಳನ್ನು ಇಂದ್ರ ಕಡಿದಾಕದ ಅಂತ. ಆ ಕಡಿದಾಕತಕ್ಕಂಥ ಸಂದರ್ಭದಲ್ಲಿ ವಜ್ರಾಯುಧದ ಅಂಚನ್ನು ಕೆಲವನ್ನು ತೆಗೆದಿಟ್ಟನಂತೆ, ಈ ಅಂಚುಗಳು ಇರಲಿ ಮತ್ತೆ ಮತ್ತೆ ಸೇರಿಸ್ಕೊಳ್ತೀನಿ ಅಂಥೇಳಿ ಆ ವಜ್ರಾಯುಧದ ಆ ಬೆಳಗ್ಗೆನಾದರೂ ಸುತ್ತಿಕೊಂಡು ಈ ರೀತಿ ಕೋಟೆಯಾಗಿದೆಯೋ, ಅಥವಾ ಈ ವಿಮಲ ಕೀರ್ತಿ ಚಂದ್ರನ ಈ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ರಾಜರ ವಿಮಲ ಕೀರ್ತಿ ಅನ್ನತಕ್ಕಂತಹ ಬೆಳಕು, ಕೀರ್ತಿ ಬೆಳಕು ಅನ್ನತಕ್ಕಂಥದ್ದು ಒಂದು ಕವಿ ಸಮಯ, ಅಪಕೀರ್ತಿ ಕಪ್ಪು ಕೀರ್ತಿ ಬೆಳುಪು ಅಂತ. ಆ ಕೀರ್ತಿ ಅನ್ನತಕ್ಕಂತಹ ರಾಜಮಂಡಲದ ಪರಿವೇಶ ಏನಾದರೂ ಈ ನಗರವನ್ನು ಸುತ್ತಕೊಂಡು ಬಿಟ್ಟಿದೆಯೋ ಅನ್ನುವ ಹಾಗೆ ಕೋಟೆಯ ಗೋಡೆ ಕಣ್ಣಿಗೆ ಕಾಣ್ತಾ ಇದೆ.

ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇರತಕ್ಕಂಥದ್ದು, ಅದರ ರಕ್ಷಣೆಗೆ ಅರ್ಜುನ ಸಮಸ್ತ ಸೈನ್ಯವನ್ನು ಕರೆದುಕೊಂಡು ನೀಲಧ್ವಜಾದಿಗಳೊಂದಿಗೆ ಬರ್ತಾ ಇರತಕ್ಕಂತಹ ವಿಷಯವನ್ನು ಆ ನಗರದ ಅರಸು ಹಂಸಧ್ವಜ ಕೇಳಿದ್ದಾನೆ. ಸೇನೆ ಸಹಿತ ಅರ್ಜುನ ಬರ್ತಾ ಇರತಕ್ಕಂಥದ್ದು ಅದು ಈ ಅಶ್ವಮೇಧದ ರಕ್ಷಣೆಗೋಸ್ಕರವಾಗಿ ನಮ್ಮ ಸೀಮೆಯನ್ನು ಹೊಕ್ಕಿದೆ ಅಂತ ಕೇಳಿದಾಗ ಅವನಿಗೆ ಒಂದು ವಿಷಯ ಮನಸ್ಸಿನಲ್ಲಿ ಸ್ಫುರಣೆಯಾಗಿಬಿಡ್ತು. ಮಹಾದೈವ ಭಕ್ತನಾಗಿರ್ತಕ್ಕಂಥ ಅವನು ಮನಸ್ಸಿನಲ್ಲಿ ಒಂದು ಚಿಂತೆಯನ್ನು ಮಾಡಿದ್ದಾನೆ. ಮಾಡಿ ಒಂದು ಗಳಿಗೆ ಯೋಚನೆ ಮಾಡಿ ತನ್ನ ಆಪ್ತರನ್ನೆಲ್ಲ ಸೇರಿಸಿದ. ಆಪ್ತರನ್ನೆಲ್ಲ ಸೇರಿಸಿ ಆ ಸಭೆಯಲ್ಲಿ ಸುಮತಿ ಪ್ರಮತಿ ಅಂತ ಹೇಳಿಬಿಟ್ಟು ಮಂತ್ರಿಗಳು ಅವರಿಗೆ ಈ ವಿಷಯವನ್ನು ಹೇಳ್ತಾ ಇದ್ದಾನೆ.

ಮಂತ್ರಿಗಳಿಗೆ ಹೇಳ್ತಾ ಇದ್ದಾನೆ, ಈ ಧನಂಜಯನ ಕುದುರೆಯನ್ನು ಕಟ್ಟಿದರೆ ಮಾಧವಂ ತಾನೇ ಮೈದೋರುವನು. ಅರ್ಜುನನನ್ನು ಹಿಡ್ಕೊಂಡ್ಬಿಟ್ರೆ ಕೃಷ್ಣ ತಾನೇ ಬರ್ತಾನೆ. ಈ ಧರೆಯಲ್ಲಿ ಇಷ್ಟು ದಿವಸ ನರೇ ಮುಪ್ಪು ಬಂದು ಹೋಗ್ಬಿಡ್ತು ಈ ದೇಹಕ್ಕೆ, ಮುಪ್ಪಿನ ಕಾಲದವರೆಗೂ ಕೂಡ ಬದುಕಿದ್ರೂ ಕೂಡ ಒಮ್ಮೆಯೂ ಕೂಡ ಭಗವಂತನನ್ನು ನೋಡಿದ್ದಿಲ್ಲ. ಭಗವಂತನ ಧ್ಯಾನದಲ್ಲಿ, ಅವನ ಅರ್ಚನೆ, ಪೂಜೆ, ವ್ರತ, ಏಕಾದಶಿ, ಉಪವಾಸ ಇತ್ಯಾದಿಗಳಲ್ಲಿ ಕಾಲವನ್ನು ಕಳೆದಿರ್ತಕ್ಕಂಥವನು ಈ ಹಂಸಧ್ವಜ, ಜೊತೆಗೆ ನಗರದ ಸರ್ವ ಜನರೂ ಕೂಡ. ಆದರೆ ನರತರೆಗಳು ಬಂದರೂ ಕೂಡ ಆ ಭಗವಂತನ ದರ್ಶನವಾಗಿಲ್ಲ. ಇದೇ ಸರಿಯಾದ ಕಾಲ, ಅರ್ಜುನನನ್ನು ಹಿಡಿಯೋಣ, ನಮಗೆ ಕುದುರೆ ಬೇಕಾಗಿಲ್ಲ, ನಮಗೆ ಸಾಮ್ರಾಜ್ಯ ಬೇಕಾಗಿಲ್ಲ, ಅಶ್ವಮೇಧ ಯಾಗವೂ ಕೂಡ ಬೇಕಾಗಿಲ್ಲ ನನಗೆ, ಆದರೆ ಆ ಭಗವಂತನನ್ನು ನೋಡಬೇಕು. ಈಗ ಅರ್ಜುನನನ್ನು ಹಿಡಿದುಬಿಟ್ಟು ಕೃಷ್ಣನನ್ನು ವಿರೋಧಿಸೋಣ. ಕೃಷ್ಣ ಬಂದು ಕಾಣಿಸಿಕೊಳ್ತಾನೆ. ಕೃಷ್ಣನನ್ನು ಕಂಡ ಮೇಲೆ ಉಳಿದೋಡೇನು ಅಳಿದೋಡೇನು, ಈ ದೇಹ ಬಿದ್ದೋದರೂ ಇದ್ದರೂ ಇದಕ್ಕಿಷ್ಟೇ ಪ್ರಯೋಜನ ಅಂತ. ಭಗವಂತನನ್ನು ಕಂಡ ಮೇಲೆ ಇದ್ದರೂ ಹೋದರೂ ಒಂದೇ. ಹಾಗಾಗಿ ಆ ಕುದುರೆಯನ್ನು ಕಟ್ಟೋಣ, ಕೃಷ್ಣನನ್ನು ಕರೆಸೋಣ ಅಂಥೇಳಿ ಹೇಳ್ತಾ ಇದ್ದಾರೆ.

ಜೈಮಿನಿ ಮಹರ್ಷಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ ಜನಮೇಜಯ ಮಹಾರಾಜನಿಗೆ. ಮಹಾರಾಜ ಕೇಳು, ಕೃಷ್ಣನನ್ನು ಕಾಣತಕ್ಕಂತಹ ಉದ್ದೇಶದಿಂದಲೇ ಕದನವನ್ನು ನಿಶ್ಚಯ ಮಾಡಿದ. ಅರ್ಜುನನೊಂದಿಗೆ ಯುದ್ಧವನ್ನು ಮಾಡಬೇಕು ಅಂಥೇಳಿ ಹಂಸಧ್ವಜ ನಿಶ್ಚಯವನ್ನು ಮಾಡಿದ್ದಾನೆ. ಕೇಳು, ಅವನ ಭಕ್ತಿ ಎಷ್ಟು ಅಂತ. ಅವನ ರಾಜ್ಯದಲ್ಲಿ ಒಂದು ಕಟ್ಟಳೆ ಇದೆ, ನಿಯಮ ಏನು ಅಂತಂದರೆ ಎಲ್ಲರೂ ಏಕಪತ್ನಿ ವ್ರತರು, ಒಬ್ಬಳೇ ಪತ್ನಿಯನ್ನು ನಂಬಿಕೊಂಡು ಅವಳೊಂದಿಗೆ ಇರಬೇಕು. ಯಾರು ಕೃಷ್ಣನ ಪೂಜೆಯನ್ನು ಮಾಡೋದಿಲ್ಲ, ಏಕಾದಶಿ ವ್ರತವನ್ನು ಮಾಡೋದಿಲ್ಲ, ದಾನ ಧರ್ಮಗಳನ್ನು ಮಾಡೋದಿಲ್ಲ, ಅವನು ಸಹಿಸ್ತಾ ಇರಲಿಲ್ಲ, ಅವರಿಗೆ ತೀಕ್ಷ್ಣವಾದ ದಂಡನೆಯನ್ನು ಅವನು ಕೊಡ್ತಾ ಇದ್ದ.

ಅಷ್ಟೇ ಅಲ್ಲ, ಆ ನಗರದಲ್ಲಿ ಅವನ ದೇಶದಲ್ಲಿ ಎಲ್ಲರೂ ಏಕಪತ್ನಿ ವ್ರತರು, ಏಕಪತ್ನಿ ಪೂಜಾರ ಅನಂತನನ್ನ ಇರ್ತಕ್ಕಂಥವರು, ಸೌಭಾಗ್ಯಗಳಿಂದ ಕೂಡಿರ, ಯಾವ ಯೋಗ ಭಾಗ್ಯಗಳಿಗೆ ಕೊರತೆ ಇರಲಿಲ್ಲ, ಎಲ್ಲ ಕೂಡಿರ್ತಕ್ಕಂಥವರು ನೀತಿ ಶಾಸ್ತ್ರಗಳಿಂದ ಕೂಡಿಕೊಂಡಿರ್ತಕ್ಕ ಕಂತು ಶರ ನಿರ್ಜಿತರ್, ಜೊತೆಗೆ ಶರದಿಂದ ಬಿದ್ದವರು ಅಂತ ಅಂದ್ರೆ ಎಲ್ಲರೂ ಕೂಡ ಒಂದು ಸುಖವನ್ನ ಅನುಭವಿಸಿದ ಕಾಲವನ್ನ ಕಳೀತಾ, ಯಾರಲ್ಲೂ ಕೂಡ ಇರಲಿಲ್ಲ, ಸಂತೋಷದಿಂದ ಕಾಲವನ್ನ ಕಳೀತಾ ಇದ್ದಂಥವರು, ಸಂತೋಷದ ಮಾತುಗಳನ್ನು ಆಡ್ತಾ ಕಾಲವನ್ನ ಕಳೀತಾ ಇದ್ರು, ಸಮಸ್ತ ಸದ್ಗುಣಗಳಿಂದ ಕೂಡಿ ಚಿಂತಿತ ಫಲಾಗತರ್, ಏನೇನು ಮಾಡ್ತಾರೋ ಅದೆಲ್ಲವನ್ನು ಕೂಡ ಪಡೀತಾ ಇದ್ದಂಥವರು, ಸಕಲ ಭೋಗಗಳನ್ನು ಕೂಡ ಅನುಭವಿಸ್ತಾ ಇರತಕ್ಕಂಥವರು ಇದ್ದರು ಆ ನಗರದಲ್ಲಿ, ಅವನ ರಾಜ್ಯದಲ್ಲಿ ಅಂತೇಳಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಮಹಾರಾಜ ಇಂಥವರನ್ನು ಕರೆದು ಸತ್ಕಾರ ಮಾಡ್ತಾ ಇದ್ದ ಅಂತ, ಸನ್ಮಾನವನ್ನು ಮಾಡ್ತಾ ಇದ್ದ ಅಂತ. ಯಾರು ಏಕಪತ್ನಿ ವ್ರತನೋ, ಕೋಮಲ ಮಾಕಾಂತ ಕಿಂಕರ, ವಿಷ್ಣುವಿನ ಸೇವಕನೋ, ಅಲಂಕಾರ ಪೂಜ್ಯಂ, ಅಲಂಕಾರದಿಂದ ಕೂಡಿಬಿಟ್ಟು ಸಮಾಧಾನಿಯಾಗಿದ್ದಂಥವನು, ಆರೋಗ್ಯದಿಂದ ಕೂಡಿರತಕ್ಕಂತಹ, ನಿರ್ಮಲವಾಗಿರ್ತಕ್ಕಂತಹ ಚಿತ್ತಾದಿಗಳ ಮನಸ್ಸುಗಳಿಂದ ಕೂಡಿರತಕ್ಕಂಥವನು, ಅವ ಬಲವಂತ ಭೀಕರ ಪರಾಕ್ರಮಿ ಯುದ್ಧದಕ್ಕೆ ಹಿಂಜರಿಯದೇ ಇರತಕ್ಕಂಥವನು, ಇಂತಹ ಎಲ್ಲ ಸಕಲ ಗುಣಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿಯನ್ನು ಮಾತ್ರ ಕರೆದು ಅವನು ಸನ್ಮಾನವನ್ನು ಮಾಡ್ತಾ ಇದ್ದ. ಜೊತೆಗೆ ಇನ್ನೊಂದು ಅದ್ಭುತ ಏನು ಅಂತಂದರೆ, ಆ ನಗರದಲ್ಲಿ ಆ ದೇಶದಲ್ಲಿ ಎಲ್ಲರೂ ಸನ್ಮಾನಕ್ಕೆ ಪಾತ್ರರೇ ಅಂತ, ಅಂದರೆ ಎಲ್ಲರೂ ಕೂಡ ಸಮಸ್ತ ಸದ್ಗುಣಗಳಿಂದ ಕೂಡಿರತಕ್ಕಂಥವರಾಗಿದ್ದರು.

ಹಂಸಧ್ವಜನ ಪರಿವಾರಕ್ಕೆ ಯಾವ ಕೊರತೆಯೂ ಕೂಡ ಇರಲಿಲ್ಲ. ಆಹಾರಾದಿಗಳಲ್ಲಿ, ಉಡೋ ಬಟ್ಟೆ ಈ ವಸ್ತ್ರಾದಿಗಳಲ್ಲಿ ಎಲ್ಲ ತೊಡುಗೆಗಳು, ಏನೇನು ವಸ್ತ್ರಾಭರಣಗಳು ಬೇಕು ಎಲ್ಲವೂ ಕೂಡ ಸಿಗ್ತಾ ಇತ್ತು. ಅಲಂಕಾರಗಳಿಂದ, ಬೇರೆ ಬೇರೆ ಲೇಪನಗಳಿಂದ, ವಸ್ತ್ರಭೂಷಣಾದಿಗಳಿಂದ ಎಲ್ಲರೂ ಕೂಡ, ಪರಿವಾರವೆಲ್ಲರೂ ಕೂಡ ಸಂತೋಷವನ್ನು ಹೊಂದುತ್ತಾ ಇತ್ತು. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಯಾವಾಗಲೂ ಕೂಡ ಯುದ್ಧಕ್ಕೆ ಹಾತೊರೆಯುತ್ತಾ ಇದ್ದಂಥವರು, ಆಯುಧಗಳನ್ನು ಹಿಡಿದುಬಿಟ್ಟು ಒಳ್ಳೆಯ ಕವಚಗಳನ್ನು ಹಾಕಿಕೊಂಡು ಎಂತಹ ಶತ್ರು ಬಂದರೂ ಕೂಡ ಅವನನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಕಲಿಗಳು ಅವನ ಸೈನ್ಯದಲ್ಲಿ ಯಾವಾಗಲೂ ಕೂಡ ಸಿದ್ಧವಾಗಿ ಇರ್ತಾ ಇದ್ದರು.

ಅವನ ಸೈನ್ಯದಲ್ಲಿ ಮಣಿಮಯವಾಗಿರ್ತಕ್ಕಂತಹ ರಥಗಳು 71,000 ಇತ್ತಂತೆ. ಜೊತೆಗೆ ಗಣನೆಗೆ 71,000 ಗಜಂ, 71,000 ಆನೆ. ತುರಗದ ಸೈನ್ಯವನ್ನು ಎಣಿಸಿದರೆ 100,000 ಕುದುರೆಗಳಿತ್ತು. ಜೊತೆಗೆ 99,000 ಪದಾತಿ ಒಬ್ಬನ ಬಳಿಯಲ್ಲಿ. ಇಷ್ಟು ಇದ್ದರೆ ಎಷ್ಟು ಜನ ಇದ್ದರು ಅಂತ, 70 ಸೇನಾಧಿಪತಿಗಳು ಅವನೊಂದಿಗಿದ್ದಾರೆ. ಆ ದಳಪತಿಗಳು ಹಂಸಧ್ವಜ ಹೊರಟ್ರೆ ಸಾಕು, ಅವನು ಹಿಂದೆ ನಿಂತ್ಕೊಂಡ್ಬಿಡ್ತಾರೆ. ಅವನ ಹಿಂದೆ ಇಷ್ಟೊಂದು ಸಂಖ್ಯೆಯ ದೊಡ್ಡ ಸೈನ್ಯ ಯಾವಾಗಲೂ ಕೂಡ ಯುದ್ಧಕ್ಕೆ ಸಿದ್ಧವಾಗಿರುತ್ತೆ.

0: அமல தர்மஜர் அப்ரதிமர் பராக்கிரமயுதர் வீரரோ.
1: அவனிகே தனபல, ಚಂದ್ರಸೇನ, ಚಂದ್ರಕೇತು, ಚಂದ್ರದೇವ, ವಿಡೂರಥ, ಅತಿಖ್ಯಾತ ಅಂತ ಹೇಳಿಬಿಟ್ಟು ಧರ್ಮವಾಹ ಅನ್ನತಕ್ಕಂಥ ಏಳು ಜನ ಸೋದರರು, ಜೊತೆಗೆ ಸುದರ್ಶನ, ಸುಧನ್ವ, ಸುಮನಸ್, ಸುರಥ ಅಂಥೇಳಿ ನಾಲ್ವರು ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ಸಮರ್ಥರಾಗಿರ್ತಕ್ಕಂತಹ ಮಕ್ಕಳು, ಇವರೆಲ್ಲರೂ ಕೂಡ ಪರಾಕ್ರಮಿಗಳು, ಧರ್ಮಜ್ಞರು, ಅಪ್ರತಿಮರೂ ಆಗಿ ಅವನೊಂದಿಗೆ ಇದ್ದಾರೆ. ಹಾಗಾಗಿ ಆ ಹಂಸಧ್ವಜ ಪರಿಪೂರ್ಣನಾಗಿದ್ದ, ಯಾವ ರೀತಿಯಲ್ಲೂ ಕೂಡ ಅವನಲ್ಲಿ ಕೊರತೆ ಇರಲಿಲ್ಲ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.

ಇವನಿಗೆ ಶಂಖ ಲಿಖಿತ ಅಂಥೇಳಿ ಇಬ್ಬರು ಪುರೋಹಿತರು, ಅವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಶಂಖಲಿಖಿತರು ಎಂತಹ ಧರ್ಮಾತ್ಮರು ಅಂಥೇಳಿ. ಲಿಖಿತನ ಆಶ್ರಮಕ್ಕೆ ಒಮ್ಮೆ ಸೋದರನಾಗಿರ್ತಕ್ಕಂಥ ಶಂಖ ಬಂದುಬಿಟ್ಟ. ಬಂದಾಗ ಅವನ ಆಶ್ರಮದಲ್ಲಿ ಒಳ್ಳೆಯ ಮಾವಿನ ಹಣ್ಣು ಎಲ್ಲ ಕಡೆಯಲ್ಲೂ ಕೂಡ ಗಳಿತು ಬಿದ್ದುಬಿಟ್ಟಿದೆ. ಅಣ್ಣ ಇರಲಿಲ್ಲ ಆಶ್ರಮದಲ್ಲಿ, ಒಂದು ಹಣ್ಣನ್ನು ತೆಗೆದು ತಿಂದುಬಿಟ್ಟ ಅವನು. ಆ ಹೊತ್ತಿಗೆ ಲಿಖಿತ ಬಂದ, ಅಣ್ಣ ಇದೇನು ಮಾಡಿಬಿಟ್ಟೆ ನೀನು, ನನ್ನ ಆಶ್ರಮದಲ್ಲಿ ನನ್ನನ್ನು ಕೇಳಿದೆ ಹಣ್ಣನ್ನು ತಿಂದುಬಿಟ್ಟಿಯಲ್ಲ ಅಂತ. ಅವರು ಧರ್ಮಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥವರು, ಯಾರು ಕದೀತಾರೋ ಅನುಜ್ಞೆ ಇಲ್ಲದೆ, ಒಡೆಯನ ಅನುಜ್ಞೆ ಇಲ್ಲದೆ ಪದಾರ್ಥಗಳನ್ನು ಕದ್ದವರಿಗೆ ಕೈಯನ್ನು ಕಡಿಬೇಕು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ ಅವರು. ಬಂದು ಲಿಖಿತ ಕೇಳಿದ, ಆಗ ಶಂಖ ಹೇಳಿದ, ಹೌದು ನನ್ನ ತಪ್ಪಾಯಿತು, ಬೇಗ ರಾಜನ ಅರಮನೆಗೆ ಹೋಗೋಣ ಅಂಥೇಳಿ ಇಬ್ಬರು ಕೂಡ ರಾಜನ ಅರಮನೆಗೆ ಬಂದರು. ಮಹಾರಾಜ, ನನ್ನ ಆಶ್ರಮದಲ್ಲಿ ಅಣ್ಣನಾಗಿರ್ತಕ್ಕಂತಹ ಶಂಖ ಹಣ್ಣನ್ನು ಕದ್ದುಬಿಟ್ಟಿದ್ದಾನೆ, ಇವನಿಗೆ ಏನಾದರೂ ಶಿಕ್ಷೆಯನ್ನು ಕೊಡು ಅಂತ. ರಾಜ, ಅಯ್ಯೋ ನೀವೇ ಧರ್ಮವನ್ನು ಹೇಳ್ತಕ್ಕಂಥವರು, ನಾನೇನು ಶಿಕ್ಷೆಯನ್ನು ಕೊಡಲಿ ಅಂತಂದಾಗ, ಇಲ್ಲ ಕದ್ದವರಿಗೆ ಕೈಯನ್ನು ಕಡಿಬೇಕು ಅಂತ ಶಿಕ್ಷೆ, ಆ ಶಿಕ್ಷೆಯನ್ನು ವಿಧಿಸು ಅಂತ ಹೇಳಿದರು ಇಬ್ಬರು ಕೂಡ. ಅದೇ ರೀತಿ ರಾಜ ಅವರಲ್ಲಿ ಆ ಶಂಖನ ಕೈಯನ್ನು ಕತ್ತರಿಸಿಬಿಟ್ಟ ರಾಜ. ಆನಂತರ ಲಿಖಿತ ಅಣ್ಣ ಬಾ ಅಂಥೇಳಿ ಕರೆದುಕೊಂಡು ಹೋದ. ತನ್ನ ಆಶ್ರಮದ ಪಕ್ಕದಲ್ಲಿ ಒಂದು ಸರೋವರ ಇತ್ತು, ಅದರಲ್ಲಿ ಮುಳುಗಿ ಏಳು ಅಂತ ಹೇಳಿದಾಗ ಮುಳುಗಿ ಎದ್ದಂತೆ ಅವನ ಕೈ ಪುನಃ ಬಂದುಬಿಡ್ತು. ಅಂದರೆ ಧರ್ಮ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯವನ್ನು ಅತಿ ನಿಷ್ಠುರವಾಗಿ ಮಾಡ್ತಕ್ಕಂಥವರು ಅಂತ. ಅಂತಹ ಅತಿ ನಿಷ್ಠುರವಾಗಿ ಧರ್ಮವನ್ನು ಪಾಲನೆ ಮಾಡತಕ್ಕಂತಹ ಶಂಖಲಿಖಿತರು ಅವನಿಗೆ ಪುರೋಹಿತರಾಗಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175 ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ DAJGUA ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ICCR ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ICCR ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ

0: ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4ರೊಳಗೆ ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ, ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹೀ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ. ವಹ ಬಂದರ್ ಉನ್ಹೀ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಅನಿಸುತ್ತಿದೆ.

0: ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
1: ಹಾ ಠೀಕ್ ಕಹ. ಬಂದರ್ ಜಾಮುನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ ಔರ್ ಮಗರ್ ಪೇಟ್ ಭರ್ ಕೇ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ ಅಪ್ನಿ ಪತ್ನಿ ಕೆ ಲಿಯೆ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ ಕರ್ನೆ ಲಗಾ, ಆತಾ ಜಾಮುನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
2: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
1: ಹೌದು.
0: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥೀ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥೀ ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮುನೂ ಪರ್ ಜಾನ್ ಛಿಡಕ್ತಿ ಥೀ.
0: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ ಜಾಮುನ್ ಖಾಯಾ ಕರ್ತಿ ಥೀ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥೀ ಕಿ ವಹ ಜಾಮುನೋ ಕೋ ಕಹಾಂ ಸೇ ಲಾತಾ ಹೈ. ಅಭಿ ಇನ್ ಜಾಮುನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ. ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
2: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
1: ಹೌದು. ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
2: ತಬುಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥೀ.
0: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹ ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ. ವಹ ಬಂದರ್ ತೋ ಹರ್ ದಿನ ಜಾಮುನೋ ಕೋ ಖಾತಾ ಹೈ. ಇತ್ನೆ ಸಾರೇ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ. ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ. ಆಜ್ ಉಸೆ ಹೀ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
2: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ.
0: ಅರೆ, ಆಮೇಲೆ ಏನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
2: ದುವಿಧಾ ಅಂದ್ರೆ ಏನು ಗುರುಜಿ?
1: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
0: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನೂ ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖಕರ್ ಬಂದರ್ನೆ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹಿ ಬತಾವೋಗೆ?
2: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
2: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
0: ಅಯ್ಯೋ ಪಾಪ ಕೋತಿ.
2: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ

0: बंदर अभी भाग नहीं सकता। तब उसने बंदर से कहा,
1: ओहो ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
2: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
2: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ್ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು.
3: ಹೌದು, ಕುಚ್ ಬಿ ನಹಿ ಸೂಜಾ ಅಂದ್ರೆ
2: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
2: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು,
0: ದೋಸ್ತ್ ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮ್ಹಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
2: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
2: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ಮಚ್ನೆ ಕ್ಯಾ ಕಹಾ?
0: ಮಗರ್ನೆ ಕಹಾ, ಅಚ್ಛಾ ಮಿತ್ರ, ಕೋಯಿ ಬಾತ್ ನಹಿ, ಮೈ ತುಮ್ಹೆ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ, ಚಲೋ.
1: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
0: ಬಹುತ್ ಬಡಿಯಾ ವಿದ್ಯಾ.
2: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
1: ಹಾ, ಫಿರ್ ಕ್ಯಾ ಹುವಾ?
0: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ್ ಗಯಾ ಔರ್ ಮಗರ್ ಸೆ ಕಹನೆ ಲಗಾ.
1: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
2: ಕ್ಯಾ ಕಹಾ, ಏನು ಹೇಳಿತು?
0: ಧೋಕೆ ಬಾಸ್, ಮೈನೆ ತುಮ್ ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ, ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೆ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಚ ಶರ್ಮಾತಾ ಹುವಾ, ವಹಾಂ ಸೆ ಚಲಾ ಗಯಾ.
1: ಅಬ್ಬಾ, ಕೋತಿ ಬಚಾವಾಯ್ತು.
0: ಅಚ್ಛಾ
2: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
0: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಝೆ ಬಹುತ್ ಪಸಂದ್ ಆಯಿ.
2: ಮುಝೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಂಗೆ.
2: ಧನ್ಯವಾದ್ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್. ಶ್ರೋತೃಗಳಿಗೆ ಗಮನಿಸಿ, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ. ಅವಲೋಕನ ಪ್ರಸಾರವಾಗುತ್ತೆ 6:30. ಇನ್ನು ಕೃಷಿ ರಂಗ ಕಾರ್ಯಕ್ರಮ 6:51. ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಾಗಿ ಡಾಕ್ಟರ್ ಶರಣ್ಯ ಬಿಆರ್ ಅವರೊಂದಿಗಿನ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45. ರಾತ್ರಿ 9:15 ಹೆಚ್ಕೆ ರಘು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಕೆ ಜಯಮಂಗಳ ಕೃಷ್ಣಮಣಿ ಅವರ ಹಾಡುಗಾರಿಕೆ ಇದೆ. ಪಕ್ಕವಾದ್ಯ ಸಹಕಾರದಲ್ಲಿ ವಾಯಲಿನ್ ಟಿಟಿ ಶ್ರೀನಿವಾಸನ್, ಮೃದಂಗ ಹೆಚ್ ಎಸ್ ಕೃಷ್ಣಮೂರ್ತಿ. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು
1: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ.
2: ಈಗ ಸಿವಿಲ್ ಪ್ರಕರಣ ನಡೀತಾ ಇರ್ತದೆ. ಇದಕ್ಕಿದ್ದಂಗೆ ಯಾಕೋ ಅವರಿಗೆ ಅನಿಸುತ್ತೆ ನಮಗೆ ವಕೀಲರು ಅಷ್ಟ ಒಳ್ಳೆ ರೀತಿಯಾದಂತಹ ಸೇವೆ ನೀಡ್ತಾ ಇಲ್ಲ, ಒಳ್ಳೆ ಮಾಹಿತಿ ಕೊಡ್ತಾ ಇಲ್ಲ, ಸೊ ಬೇರೆ ವಕೀಲರನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಅನ್ಸುತ್ತೆ ಅವರಿಗೆ. ಆವಾಗ ಈ ತರ ಬದಲಾವಣೆ ಮಾಡಿದಾಗ ಅಯ್ಯೋ ಈ ನಾವು ಏನು ಪ್ರಕರಣ ನಡೀತಾ ಇರ್ತದೆ ಅದರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಏನೋ ಒಂದು ಅನ್ಸುತ್ತೆ ಅವರಿಗೆ. ಹೇಗೆ ಮೇಡಮ್ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆದರೆ ಅಥವಾ ವಕೀಲರನ್ನ ಬದಲಾವಣೆ ಮಾಡಬಹುದಾ, ಪ್ರಕರಣದ ಮೇಲೆ ಏನಾದರೂ ಹೆಚ್ಚಿನ ಪರಿಣಾಮ ಬೀರುತ್ತಾ ಅಂತ ಅನ್ನೋದು ತಿಳಿಬೇಕಾಗಿದೆ.
3: ಇತ್ತೀಚೆಗೆ ಈ ಒಂದು ಅಂದ್ರೆ ಒಬ್ಬ ಲಾಯರ್ನ ಬದಲಾಯಿಸೋದು ಸಹ ಈಗ ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೆಲವು ಸಲ ಕೆಲವು ವ್ಯಕ್ತಿಗಳು ಬಂದಾಗ ಅವರು ಕೇಳಿದಂತಹ ಸಮಯನ ಆಗ್ಲಿ, ಕೇಳಿದಂತಹ ಒಂದು ಕೇಸಿನ ಬಗ್ಗೆ ಅಂದ್ರೆ ಆ ವ್ಯಕ್ತಿಗೆ ಈ ಒಂದು ಲಾಯರ್ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಮತ್ತೆ ಇವರು ಹೆಚ್ಚಿನ ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಇಲ್ಲ ಈ ವಕೀಲರು ಬೇಡ ಬೇರೆಯವ್ರಿಗೆ ನಾವು ಕೊಡೋಣ ಅಂತ ತಗೊಂಡು ಹೋಗ್ಬೋದು. ಒಂದು ವೇಳೆ ಆ ರೀತಿ ತಗೋಬೇಕಾದ್ರೆ ನಿಮ್ಮಿಂದ ನೀ ಕೇಸ್ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹೀಗಾಗಿ ನನಗೆ ವಾಪಸ್ ಕೊಡಿ ಅಂತ ಆ ಪಕ್ಷಕಾರರು ಕೇಳಿದಾಗ ಅದನ್ನ NOC ಅಂತಾನು ಹೇಳ್ತಾರೆ. ಸೊ NOC ಮೂಲಕ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬಹುದು. ಅವರು ನಂತರ ಅದನ್ನ ತಗೊಂಡು ಬೇರೆಯವ್ರಿಗೆ ಅದನ್ನ ಇನ್ನೊಬ್ರು ವಕಾಲತ್ ಹಾಕ್ಲಿಕ್ಕೆ ಕೊಡ್ಬಹುದು. ಬಟ್ ಇದರಲ್ಲಿ ಈ ವ್ಯಕ್ತಿ ಲಾಯರ್ ನಡೆಸಿದ್ದಾಗ್ಲಿ ಮತ್ತೆ ಆ ಲಾಯರ್ ನಡೆಸಿದಾಗ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ. ಈಗ ಕೇಸ್ ಈ ಒಂದು ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ, ಅದು ಮುಂದಿನ ಭಾಗನ ಇನ್ನೊಬ್ಬ ವಕೀಲರು ಮಾಡ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ.
2: ಮತ್ತೊಮ್ಮೆ ಎವಿಡೆನ್ಸ್ ತಗೋಬೇಕು ಆಗ್ಲಿ ಅಂತದೇನಿಲ್ಲ, ಎಲ್ಲಿ ಎಲ್ಲಿವರೆಗೆ ಬಂದಿರ್ತದೆ ಅಲ್ಲಿಂದ ಮುಂದುವರಿಸಬಹುದು,
3: ಕಂಟಿನ್ಯೂ ಮಾಡಬಹುದು. ಎಲ್ಲಿ ತನಕ ತಂದಿರ್ತಾರೆ, ಈಗ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿದೆ, ಇದೇನೇನ್ ಮುಗಿಯೋಗಂತ ಸಮಯ, ಸೊ ಇಂಥ ಸ್ಟೇಜ್ ಅಲ್ಲೂ ಸಹ ಅವರು ವಕೀಲರನ್ನ ಬದಲಾಯಿಸ್ಕೋಬಹುದು. ಯಾಕಂದ್ರೆ ಅವರಿಗೆ ಯಾವುದೇ ಒಬ್ಬ ಪಕ್ಷಗಾರರಾಗ್ಲಿ ತಮಗೆ ಇಷ್ಟ ಬಂದಂತ ವಕೀಲರನ್ನ ಅವ್ರ ಮೂಲಕ ನಡೆಸುವಂತ ಒಂದು ರೈಟ್ಸ್ ಅಂತೂ ಅವ್ರಿಗಿದ್ದೇ ಇರುತ್ತೆ. ವಕಾಲತ್ತಲ್ಲೂ ಸಹ ಅದೇ ಹೇಳಿರೋದ್ರಿಂದ ನಿಮ್ಗೆ ಇಷ್ಟ ಬಂದಂತವ್ರಿಗೆ ನೀವು ಅವರು ವಕಾಲತ್ ಕೊಟ್ಟಾಗ ನಾವು ಅದನ್ನ ಹಾಕಿ ನಾವು ಅವ್ರ ಕೇಸಿನ ಮುಂದುವರಿಸ್ಕೊಂಡು ಹೋಗ್ತೀವಿ.
2: ಮೇಡಮ್ ಈಗ ಉಚಿತ ಕಾನೂನು ಸೇವೆ ಅಂತ ಸಿಗ್ತಾ ಇರ್ತದೆ ಅನ್ಕೋಣ, ಆಗ್ಲೂ ಕೂಡ ವಕೀಲರನ್ನ ಬದಲಾವಣೆ ಮಾಡಬಹುದು ಅವರು?
3: ಖಂಡಿತ. ಈಗ DLSA ಇಂದಾಗ್ಲಿ ಆಗ್ಲಿ ನಾವು ತೆಗೆದುಕೊಂಡಂತಹ ವಕೀಲರುಗಳು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ, ನನಗೆ ಕಾನೂನು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ಯಾವ ದಿನ ಯಾವ ಕೇಸ್ ಇದೆ ಅಂತ ಹೇಳ್ತಾ ಇಲ್ಲ, ಮತ್ತಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ, ನನಗೆ ಈ ವಕೀಲರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಸೊ ಹೀಗಾಗಿ ನನಗೆ ಬೇರೊಬ್ಬ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತನೂ ಸಹ ಕೇಳಬಹುದು.
2: ಹೀಗೆ ವಕೀಲರನ್ನ ನೇಮಕ ಮಾಡಿದಾಗ ಆ ವಕೀಲರಿಗೆ ಏನಾದರೂ ಸಮಸ್ಯೆ ಆಗತ್ತಾ?
3: ಖಂಡಿತ, ವಕೀಲರಿಗೂ ಸಮಸ್ಯೆ ಆಗಲ್ಲ, ಪಕ್ಷಕಾರರಿಗೂ ಸಮಸ್ಯೆ ಆಗಲ್ಲ. ಮಾಮೂಲಿ ಅವ್ರದ ವೃತ್ತಿನೇ ವಕೀಲ ವೃತ್ತಿ ಆಗಿರೋದ್ರಿಂದ ಅವರು ಆ ಕೇಸ್ ಅಲ್ಲ ಇನ್ನೊಂದು ಕೇಸ್ ಅಂತ ನಡೆಸಿಕೊಂಡು ಹೋಗ್ತಿರ್ತಾರೆ. ಪಕ್ಷಕಾರರು ಎಲ್ಲಿ ನಿಲ್ಲಿಸಿರ್ತಾರೋ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬ ವಕೀಲರನ್ನ ನೇಮಕ ಮಾಡ್ಕೊಳ್ತಾರೆ. ಈಗ ಇಬ್ಬರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ.
2: ತೊಂದರೆ ಇಲ್ವಾ? ಅವರವರ ಇಚ್ಛೆಯಾನುಸಾರವಾಗಿ ಅವರು ವಕೀಲರುಗಳನ್ನು ಬದಲಾವಣೆ ಮಾಡ್ತಾ ಮುಂದೆ ಸಾಗಬಹುದು. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ತೆ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
6: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸ್ನೇಹಿತರೆ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:07:06. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗಂತೂ ಗೊತ್ತೇ ಇದೆ, ಪ್ರತಿದಿನ ಮಧ್ಯಾಹ್ನ 3:05 to 4 ಗಂಟೆಯವರೆಗೆ ಬರುವಂತಹ ಈ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ, ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸುವಂತಹ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480909013. 9480909013. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು, ನಮ್ಮ ಪ್ರಶ್ನೆಗೆ ಉತ್ತರಗಳು ಬಂದು ತಲುಪಬೇಕು. ಹಾಗಾದ್ರೆ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀರಾ, ಫೋನ್ನ ಕೈ ತಗೊಂಡಿದ್ದೀರಾ, ಪ್ರಶ್ನೆಗಳನ್ನ ಕೇಳೋದಕ್ಕೆ ತಯಾರಾಗಿದ್ದೀರಾ ಅಂತ ಭಾವಿಸ್ತಾ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಆರ್ಜೆ ಸಿಂಧು.

ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕವಿರಾಜಮಾರ್ಗ, ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ, ಇದನ್ನ ಬರೆದವರು ಯಾರು? ಕನ್ನಡದ ಮೊದಲ ಗ್ರಂಥ ಕವಿರಾಜಮಾರ್ಗ, ಇದನ್ನ ಬರೆದವರು ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರಗಳು ಬಂದು ತಲುಪೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ

ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3

0: ಎಂನಲ್ಲಿ ಮನೋವಿಹಾರಿಣಿ, ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ವಿರಾಮಕ್ಕೂ ಮೊದಲು ಗಟ್ಟಿಮೇಳ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಮತ್ತು ಸಾಹಿತ್ಯವನ್ನ ನೀಡಿದ್ರು ಹಂಸಲೇಖ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವ ಸಮಯ. ರಾಧಾಕೃಷ್ಣ ಚಲ್ಲಹಳ್ಳಿ, ವರಲಕ್ಷ್ಮಿ ಪೀಣ್ಯ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ದತ್ತು ಕಲಬುರ್ಗಿ, ಬಿಂದು ಪ್ರಕಾಶ್ ಬೆಂಗಳೂರು, ಮಧುರಾ ವೀಣಾ ತುಮಕೂರು, ಗೀತಾ ಜೋಶಿ ಕಲಬುರ್ಗಿ, ಸೋಮಶೇಖರ್ ಶಾಮನೂರು ದಾವಣಗೆರೆ, ಅನಿಲ್ ಬಿಷ್ಟಣ್ಣನವರ ಶಮನೆ ವಾಡಿ, ರೇಖಾ ಯಲಹಂಕ ಗಾಯತ್ರಿ ಧಾರವಾಡ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರು, ಉದಯ್ ಕರ್ಕೇರಾ ಉಡುಪಿ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಎ ಹರಿಹರನ್ ವಿಜ್ಞಾನ ನಗರ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್, ಸವಿತಾ ಈಶ್ವರ್ ಮಂಜುನಾಥ್ ನಗರ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದ ಹಿಂದಿನ ಪ್ರಶ್ನೆ ಆಗಿತ್ತು, ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನ ಬರೆದವರು ಯಾರು ಅನ್ನೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ. ಶ್ರೀ ವಿಜಯ ಅನ್ನೋದು ಸರಿಯಾದ ಉತ್ತರ. ರಾಷ್ಟ್ರಕೂಟರ ರಾಜನಾದ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕವಿಯಾದ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಲಭ್ಯವಿರುವ ಪ್ರಥಮ ಕೃತಿಯಾಗಿದೆ. ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ವಿಜಯ ಅನ್ನೋದಾಗಿತ್ತು. ಸರಿಯಾದ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಆ ಕಡೆಗೆ ನೋಡುವ ಸಮಯ.

ನಮ್ಮ ಎರಡನೇ ಪ್ರಶ್ನೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು, ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಅಣ್ಣ ಬಾಂಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ಹರಿಕೃಷ್ಣರವರ ಧ್ವನಿಯಲ್ಲಿದ್ದಂತಹ ಗೀತೆಯನ್ನ ಬರೆದಿದ್ರು ಯೋಗರಾಜ್ ಭಟ್, ಹಾಗೆ ಸಂಗೀತವನ್ನ ನೀಡಿದ್ದು ವಿ ಹರಿಕೃಷ್ಣ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ.

ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಸನ್ನ ಕುಮಾರ್ ದಾವಣಗೆರೆ, ಚಂದ್ರಪ್ಪ ಉತ್ತರಹಳ್ಳಿ, ನೇತ್ರಾ ಕೆಂಗೇರಿ, ಹುಲುಗಪ್ಪ ಕಡ್ಡಿರಂಪುರ, ಗಂಗುಪೂಜಾರಿ ಇಂಡಿ ತಾಲೂಕು, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ, ವಿಜಿ ಅರಸೀಕೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತಪುರ, ಪುಷ್ಪ ಶಾನುಭೋಗರ ಗದಗ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಮಧುಸೂದನ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಇನ್ನೂ ಹಲವರು ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಹೀಗೆ ಕಳಿಸ್ತಾ ಇರಿ, ಮುಂದಿನ ಭಾಗದಲ್ಲಿ ನಿಮ್ಮ ಹೆಸರನ್ನು ಸಹ ಓದುವಂತಹ ಅವಕಾಶ ನನಗೆ ಸಿಗಲಿ ಅಂತ ಹೇಳ್ತಾ, ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಮಹಿಳೆ ಯಾರು ಅನ್ನೋದು. ಪ್ರಶ್ನೆಗೆ ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1974ರಲ್ಲಿ ಮಂಡ್ಯದಲ್ಲಿ ನಡೆದಿದ್ದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಬರ್ತಾ ಇದೆ, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ? ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಬರೆದಂತಹ ಮೊಟ್ಟ ಮೊದಲ ವೀರಗಲ್ಲು ದೊರೆತದ್ದು ಎಲ್ಲಿ, ಅಥವಾ ಅದು ಎಲ್ಲಿದೆ ಅನ್ನೋದು ನಮ್ಮ ಕಾರ್ಯಕ್ರಮದ ಮೂರನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಮಾಹಿತಿ, ಹಾಗೆ ಮನೋರಂಜನೆಗಂತೂ ಕೊರತೆ ಇಲ್ಲ. ಹುಡುಗಾಟ ಚಿತ್ರದ ಹಾಡು ಬರ್ತಾ ಇದೆ, ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿರುವ ಹಾಡಿಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಹಾಗೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್. ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಹಲವಾರು ಜನ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪಂದನೆಯನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ರು ಹಿಂದಿನ ಪ್ರಶ್ನೆಗೆ ಅಂತ ನೋಡುವ ಸಮಯ. ಭಾಗ್ಯ ರಾಮಣ್ಣ, ಶ್ರವಂತ್ ಚಿತ್ರದುರ್ಗ, ಯುವರಾಜ್ ನಾಗಮ್ಮ ವಿಜಯಪುರ, ಮಂಡಿಕಲ್ ಕೃಪಾ, ಬಿವಿ ಸುರೇಶ್ ಬಾಬು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಬಿವಿ ಕೃತಿಕಾ ಗಣೇಶ್ ಮಾರಥಳ್ಳಿ, ವಾಸಿಂ ಅಲಿ ಜಗಳೂರು ತಾಲೂಕು, ಈರಣ್ಣ ಬೆಂಗಾಲಿ ರಾಯಚೂರು, ಹರೀಶ್ ಕೋಲಾರ, ವೇದಶೆಟ್ಟಿ ಕಾಳಾವರ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸಿದ್ದು ಗಾವಡೆ ರಾಮನಕೊಪ್ಪ, ನಾಗೇಂದ್ರ ಈಚಲಬೀಡು, ದೈವಿಕ ಎಂ ಗುತ್ತೂರು, ಪರಿಮಳ ಬೆಂಗಳೂರು, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಉಲ್ಲಾಸ್ ಮಲ್ಲಾಡಿಹಳ್ಳಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಇನ್ನು ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಯಾರ್ಯಾರು ಸಂದೇಶವನ್ನ ಕಳಿಸಿ ಸರಿಯಾದ ಉತ್ತರವನ್ನ ಕಳಿಸ್ತಾ ಇದ್ದೀರೋ ಅವರಿಗೂ ಸಹ ಅಭಿನಂದನೆಯನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆಯಾಗಿತ್ತು, ಕನ್ನಡದ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು. ಕನ್ನಡದಲ್ಲಿ ದೊರೆತಂತಹ ಮೊದಲ ವೀರಗಲ್ಲು ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ, ಚಿತ್ರದುರ್ಗ ಜಿಲ್ಲೆಯ ತಮ್ಮಟಗಲ್ಲು ಅನ್ನುವ ಗ್ರಾಮದಲ್ಲಿ ಕನ್ನಡದಲ್ಲಿ ಮೊದಲ ವೀರಗಲ್ಲು ದೊರೆತಿದೆ. ಈ ವೀರಗಲ್ಲಿನಲ್ಲಿ ಗುಣವಧುರ ಎಂಬ ಯೋಧನ ವೀರ ಮರಣವನ್ನ ಸ್ಮರಿಸಲಾಗಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮ್ಮಟಗಲ್ಲು ಶಾಸನ. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಈಗ ಒಂದು ಗೀತೆ ಮೂಡಿ

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:39:10. ಹೊಂಬಿಸಿಲು

ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ: ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಅಂದರೆ ಚಲನಚಿತ್ರಗಳಲ್ಲಿ ಹಾಡಿದ್ದಕ್ಕಾಗಿ, ಅದು ಕನ್ನಡ ಚಿತ್ರದಲ್ಲಿ ಹಾಡಿದ್ದಕ್ಕಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಆ ಗಾಯಕ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಭಜರಂಗಿ ಭಾಗ 2 ಚಿತ್ರದ ಹಾಡು, ಸಿದ್ದ ಶ್ರೀರಾಮ್ರವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ರವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: いいど、ノンストップサンデ
1: ー、ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
5: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು. ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
6: ಶಭಾಷ್ ಮಗನೆ.
7: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಿಂದಿನ ಪ್ರಶ್ನೆ ಆಗಿತ್ತು, ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಕನ್ನಡಿಗ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವ ಸಮಯ. ಮಧುಸೂದನ್ ಡಿ ಹೊಸಹಳ್ಳಿ, ಎನ್ಆರ್ ಪ್ರಸಾದ್ ರಾಜಾಜಿನಗರ, ಭಾಗ್ಯ ರಾಮಣ್ಣ ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್, ರವಿ ಬಟ್ಲೇರಿ ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಎಸ್ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜನಗರ. ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಶಾಂತಾಚಾರ ಬಡಿಗೇರು ಕೊಕ್ಕನೂರು ತಾಲೂಕು ಸುಜಾತ ಕೆ ನಟರಾಜ್ ಹಾಸನ, ಮೀನಾಕ್ಷಿ ಎಂಟನೇ ಮೈಲಿ ಸದಾನಂದ ಗುರುರಾಜ ಸೋಮಯ್ಯಾಜಿ. ಹಾಗೆ ಕೊನೆಯ ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 4404, ನಿಮ್ಮ ಹೆಸರನ್ನು ನಮೂದಿಸಿಲ್ಲ, ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಹೆಸರನ್ನು ಬರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯನಕ್ಕೆ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು. ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆಯ ಗಾಯನಕ್ಕಾಗಿ. ಸ್ನೇಹಿತರೆ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಮೊಗ್ಗ ಸುಬ್ಬಣ್ಣ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆಯ ಪ್ರಶ್ನೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ, ಕೇಳಿಸ್ಕೊಳ್ಳಿ. ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು? ವಿಕ್ರಮಾರ್ಜುನ ವಿಜಯ ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಯಾವುದು ಅಂತಂದ್ರೆ ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಬಂದಂತಹ ಕಾಡು ಕುದುರೆ ಚಿತ್ರದ ಶೀರ್ಷಿಕೆ ಗೀತೆ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರು ಬಿಬಿ, ಭೂಮಿಕಾ, ಬಸವರಾಜ್ ಕೆಂಗೇರಿ, ನಿತ್ಯ, ಜಗದಾಂಬಿಕಾ ಹಂಸವೇಣಿ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ರಘುನಾರಾಯಣ್ ಬೆಂಗಳೂರು, ರವಿಕುಮಾರ್ ಗುಬ್ಬಿ, ನಜರುಲ್ಲಾ ಕಿರೆಬಿಳಚಿ, ಹಸನ್ ಸಾಬ್ ಹನುಮಂತಪುರ, ಜಿಎಸ್ ಚಂದನಾ ಚಿತ್ರದುರ್ಗ, ಮಂಜುನಾಥ್ ಲಗೇರಿ, ಶ್ರೀಕಾಂತ್ ಪೂಜಾರ್ ಮುಂಡರಗಿ, ಸಚಿನ್ ಭಾನುವಳ್ಳಿ, ಅನನ್ಯ ಜಿ ಗುತ್ತೂರು, ಕೆಸಿ ಚಿಕ್ಕಣ್ಣ, ನಂದಿನಿ ಬಡಾವಣೆ ಮಂಡ್ಯ, ಸುಮಿತ್ರಾ ಸಂಡೂರು, ಮಂಜುಶ್ರೀ ಧಾರವಾಡ, ಕೃಷ್ಣಪ್ಪ ಕಾಡುಗೋಡಿ, ವೇದಾ ಶೆಟ್ಟಿ ಕಾಳಾವರ, ಸುರೇಶ್ ಬಾಬು ಬಿವಿ, ಹರೀಶ್ ಮಲ್ಲೇಶ್ವರ, ವೈಬಿ ಚಳ್ಳದ ಮರ ನವಲಿ, ಮಧುಸೂದನ್ ಡಿ ಹೊಸಹಳ್ಳಿ. ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಹಲವರು ನಮಗೆ ಸಂದೇಶವನ್ನ ಕಳಿಸಿದ್ದೀರಿ, ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಕಡೆಯ ಪ್ರಶ್ನೆಗೆ ಉತ್ತರವನ್ನ ನೋಡುವ ಸಮಯ. ಪ್ರಶ್ನೆಯಾಗಿತ್ತು ವಿಕ್ರಮಾರ್ಜುನ ವಿಜಯ, ಈ ಕೃತಿಯನ್ನ ಬರೆದವರು ಯಾರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆದಿಕವಿ ಪಂಪ. ಸರಿಯಾದ ಉತ್ತರ ಪಂಪ ಅನ್ನೋದು ಸರಿಯಾದ ಉತ್ತರ. ವಿಕ್ರಮಾರ್ಜುನ ವಿಜಯ ಕೃತಿಯು ಮಹಾಭಾರತದ ನಿರ್ದಿಷ್ಟ ಶೈಲಿಯ ಕಥನವಾಗಿದ್ದು ಅದರಲ್ಲಿ ಅರ್ಜುನನನ್ನ ಮಹಾಕಾವ್ಯದ ವೀರನನ್ನಾಗಿ ವೈಭವೀಕರಿಸಲಾಗಿದೆ. ಈ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಬರೆದವರು ಆದಿಕವಿ ಪಂಪ. ಸ್ನೇಹಿತರೆ, ಈ ಒಂದು ಕೊನೆಯ ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರು, ಹಾಗೆ ಸಂದೇಶವನ್ನ ಕಳಿಸುವಂತಹ ಪ್ರಯತ್ನವನ್ನ ಪಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿರುವಂತಹ ಹಾಡುಗಳು ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ ಅಂತ ತಿಳಿತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಪ್ರತಿದಿನ ಮಧ್ಯಾಹ್ನ 3:05 4 ಗಂಟೆವರೆಗೆ ಪ್ರಸಾರವಾಗುವಂತಹ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹೀಗೆ ಪ್ರತಿನಿತ್ಯ ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ಸಿಂಧು.

0: Akashvani FM Rainbow 101.3 MHz musically yours.
1: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
2: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕನದಲ್ಲಿ ಎಫ್ಎಂ ರೈನ್ಬೋ. ಈ ಹೊತ್ತಿನ ಸಮಯ ಆಗಿದೆ 4:02:59. ಈ ಹೊತ್ತಿನ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಮದುವೆ ಸೀಸನ್ ಅಂತೂ ಈಗ ಎಲ್ಲ ಕಡೆ ನಡೀತಾ ಇದೆ. ಬಹುತೇಕ ಮದುವೆ ಸೀಸನ್ ಕೊನೆಗೆ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಎಲ್ಲ ಕಡೆ ಮದುವೆ ಮನೆಯ ಸಂಭ್ರಮ ಕಲರವ ನಡೀತಾ ಇದೆ. ಎಲ್ಲರ ಕುಟುಂಬದಲ್ಲಿಯೂ ಒಂದು ರೀತಿಯ ಸಂಭ್ರಮಾಚರಣೆ. ಕುಟುಂಬದಲ್ಲಿ ಯಾರ್ದು ಒಂದು ಮದುವೆ ಇದೆ ಅಂತಂದ್ರೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ಸಂಭ್ರಮ ಪಡುವಂತಹ ಈ ಮದುವೆ ಸಮಾರಂಭದಲ್ಲಿ ವಿಜೃಂಭಣೆಯ ಅದ್ದೂರಿ ಮದುವೆಗಳನ್ನ ಮಾಡಬಾರದು ಅನ್ನೋ ಒಂದು ವಾದ ಎಷ್ಟೇ ಪ್ರಚಲಿತವಾಗಿದ್ರೂ ಹಲವರು ಮದುವೆಗಳನ್ನ ವಿಜೃಂಭಣೆಯಿಂದ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಸಿಂಪಲ್ ಆಗಿ ಮದುವೆ ಆಗೋದ್ರಿಂದ ಹಲವು ಅನವಶ್ಯಕ ಖರ್ಚುಗಳನ್ನ ತಡಿಬಹುದು. ಆದರೆ ಒಂದು ಅದ್ದೂರಿ ಮದುವೆ ಎಷ್ಟು ವಲಯದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳನ್ನು ನೀಡಿ ಉದ್ಯೋಗ ಸೃಷ್ಟಿಸ್ತಾ ಇದೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ವಿಶೇಷ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿ ಆರ್ ಜಿ ಸಿಂಧು.

ಹೌದು ಸ್ನೇಹಿತರೆ, ಮದುವೆ ಅನ್ನೋದು ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ ಆಗಿರುತ್ತೆ. ಎರಡು ಜೀವಗಳನ್ನ ಒಂದು ಮಾಡುವಂತಹ ಮದುವೆಯನ್ನ ಕೇವಲ ವಧುವರರು ಮಾತ್ರ ಸಂಭ್ರಮಿಸದೆ ಇಡೀ ಕುಟುಂಬ, ಇಡೀ ಸಂಬಂಧಿಕರೆಲ್ಲರೂ ನಿಂತು ಸಂಭ್ರಮಿಸಿ ಹಾರೈಸಿ ಒಂದು ಮದುವೆಯನ್ನ ಮಾಡಬೇಕಾದ್ರೆ ಎಷ್ಟೆಲ್ಲ ಖರ್ಚುಗಳನ್ನ ಮಾಡ್ತೇವೆ. ಎಷ್ಟು ಅದ್ಧೂರಿಯಾಗಿ ಮದುವೆಯನ್ನ ಮಾಡಬೇಕು, ವಧುವರರಲ್ಲದೆ ಸಂಬಂಧಿಕರಾದ ನಾವೆಲ್ಲರೂ ತರಹೇವಾರಿಯಾಗಿ ರೆಡಿ ಆಗಬೇಕು, ಥೀಮಲ್ಲಿ ಒಂದೊಂದು ಕಲರ್ಗಳನ್ನ ಇಟ್ಕೊಂಡು ಆ ರೀತಿ ರೆಡಿ ಆಗಬೇಕು, ಈ ರೀತಿ ರೆಡಿ ಆಗಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು ಅಂತ ಏನೆಲ್ಲ ತಯಾರಿ ಮಾಡ್ಕೋತೀವಿ. ಹಾಗೆ ಒಂದು ಮದುವೆಯ ಆಚರಣೆ, ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ಎಷ್ಟೆಲ್ಲ ತರವಾದಂತಹ ಪ್ರಿಪ್ರೇಷನ್ ಬೇಕಾಗುತ್ತೆ ಅಂಥದನ್ನೆಲ್ಲ ಮಾಡಿಕೊಡೋದಕ್ಕೆ ನಮಗೆ ಇಂದಿನ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ತರಹದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಎಕ್ಸ್ಪರ್ಟ್ಸ್ ಇರ್ತಾರೆ, ಈವೆಂಟ್ ಪ್ಲಾನರ್ಗಳು ಸಿಗ್ತಾರೆ. ಅವರಿಗೆ ನಾವೇನಿಲ್ಲ, ನಮ್ಗೆ ಈ ಥರ ಎಲ್ಲ ಬೇಕು ಅಂತ

ಸ್ವದೇಶಿ ಹೂಗಳಿರಬಹುದು, ಚಪ್ಪರಗಳು, ಅರಿಶಿನ, ಸಂಗೀತ, ಧಾರೆ ಶಾಸ್ತ್ರಗಳಿಗೆ ವಿವಿಧ ರೀತಿಯ ಮಂಟಪಗಳನ್ನು ಅಲಂಕರಿಸಿಕೊಡುವವರಿಗೆ ಪೈಪೋಟಿ ಇದೆ. ಈ ರೀತಿಯ ಉದ್ಯೋಗಾವಕಾಶಗಳು ಹಲವು ಜನರಿಗೆ ಜೀವನೋಪಾಯಕ್ಕೆ ದಾರಿಯಾಗಿದೆ. ಮದುವೆ ಅನ್ನೋದು ಮದುವೆ ಮಾಡ್ಕೋತಾ ಇದ್ದವರಿಗೆ ಒಂದು ಸಂಭ್ರಮ ಆಗಿದ್ರು, ಈ ರೀತಿಯ ಒಂದು ಆಚರಣೆಗಳಿಂದ ಏನು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ, ಅವರ ಜೀವನೋಪಾಯಕ್ಕಾಗಿ ಒಂದು ಸುಲಭವಾದ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ, ಇದರಲ್ಲೂ ಸಹ ಎಷ್ಟು ಕ್ರಿಯೇಟಿವಿಟಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಮುಂದೆ ಬರ್ತಾ ಇದೆ ಮತ್ತೊಂದು ಹಾಡು, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: Akashvani FM Rainbow 101.3 MHz Musically yours.
1: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
1: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡಿಬಿಡ್ತು.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ರು ಚಿ ಉದಯಶಂಕರ್, ಹಾಗೂ ಸಂಗೀತ ನೀಡಿದ್ದು ರಾಜನ್ ನಾಗೇಂದ್ರ. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸಿನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಅದ್ದೂರಿ ಮದುವೆಗಳಿಂದಾಗಿ ಸೃಷ್ಟಿಯಾಗ್ತಾ ಇರುವಂತಹ ಉದ್ಯೋಗಾವಕಾಶಗಳು ಹಾಗೂ ಉದ್ದಿಮೆಗಳು ಹೊಸ ಹೊಸದಾಗಿ ಯಾವ ರೀತಿ ಹುಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮದುವೆ ಅಂದ ಕೂಡಲೇ ಈಗಂತೂ ಈ ಏನು ಮಾಡರ್ನ್ ಜನರೇಷನ್ ಈಗ ಮದುವೆಗಳನ್ನು ಮಾಡ್ಕೋತಾ ಇದ್ದಾರೆ, ಅವರೆಲ್ಲ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅಲಂಕಾರಗಳ ಬಗ್ಗೆ. ಎಲ್ಲದೂ ಅದ್ದೂರಿಯಾಗಿ ಕಾಣಬೇಕು, ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲ ತುಂಬ ರಿಚ್ ಆಗಿ, ಅಂದರೆ ಈಗ ಹೇಗೆ ನಾವು ಫಿಲ್ಮಲ್ಲೆಲ್ಲ ನೋಡ್ತೀವಿ ಚಲನಚಿತ್ರಗಳಲ್ಲಿ ಹೇಗೆ ಬರುತ್ತೆ, ಅದೇ ರೀತಿ ನಮ್ಮ ಮದುವೆನೂ ಆಗಬೇಕು, ಅಷ್ಟೇ ವಿಜೃಂಭಣೆಯಿಂದ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೋತಾರೆ. ಅದಕ್ಕೆ ಮೊದಲನೇದಾಗಿ ವಧುವಿನ ಅಲಂಕಾರಕ್ಕೆ ತುಂಬಾ ಖರ್ಚು ಮಾಡ್ತಾರೆ. ವಧುವಿನ ಅಲಂಕಾರ ಅಂತ ಬಂದರೆ ಸೀರೆ, ಡಿಸೈನರ್ ಬ್ಲೌಸ್ಗಳು, ಮ್ಯಾಚಿಂಗ್ ಆಭರಣಗಳು, ಹಾಗೆ ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್, ಮೆಹಂದಿ. ಅಷ್ಟೇ ಅಲ್ಲದೆ ಸೀರೆ ಉಡಿಸೋದ್ರಲ್ಲೂ ಸಹ ಹಲವು ರೀತಿಯ ವಿಧಗಳಿಂದ ಗಮನ ಸೆಳೆಯುವಂತಹ ಕೌಶಲ್ಯವನ್ನು ಉಳ್ಳಂಥವರು ಈಗ ಮಾರುಕಟ್ಟೆಯಲ್ಲಿ ಲಭ್ಯರಿದ್ದಾರೆ. ಅವರಿಗೂ ಸಹ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕು, ಅವ್ರು ಹೇಳಿದಷ್ಟು ಅವರೆಷ್ಟು ಹೇಳ್ತಾರೋ ಅಷ್ಟು ದುಡ್ಡನ್ನು ಕೊಡೋದಕ್ಕೆ ರೆಡಿಯಾಗಿರಬೇಕು. ಹಾಗೆಯೇ ಎಲ್ಲಿ ಮದುವೆ ನಡೀತಾ ಇರುತ್ತೆ ಅಲ್ಲಿಗೆ ಬರೋದಕ್ಕೆ ಅವರಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಂತ ಏನಾಗುತ್ತೆ, ಬಂದು ಹೋಗುವ ಖರ್ಚು ಅಂತ ಏನಿದೆ ಅದನ್ನೆಲ್ಲ ನಿಭಾಯಿಸಬೇಕು. ಇದೆಲ್ಲ ಮದುವೆ ಆಗ್ತಾ ಮದುವೆಗೆ ಬೇಕಾಗಿರುವಂತಹ ಈ ಪೂರಕ ವ್ಯಕ್ತಿಗಳಿಗೆ ನಾವು ಕೊಡಲೇಬೇಕಾದಂತಹ ಖರ್ಚು ಅನ್ನೋ ರೀತಿ ಈಗ ಮಿನಿಮಲ್ ಆಗಿಬಿಟ್ಟಿದೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಉಗುರನ್ನು ಸಿಂಗರಿಸೋ ನೈಲ್ ಆರ್ಟ್ ಇರ್ಬೋದು, ಮೊಗ್ಗಿನ ಜಡೆ, ಹೀಗೆ ಹಲವಾರು ರೀತಿಯ ಕೌಶಲ್ಯಗಳನ್ನು ಒಳಗೊಂಡವರಿಗೆ ಉದ್ಯೋಗಾವಕಾಶಗಳಂತೂ ಈಗ ಸಿಗ್ತಾ ಇದೆ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯೇ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಇರೋದ್ರಿಂದ, ಈ ರೀತಿ ಅದ್ದೂರಿ ಮದುವೆಗಳನ್ನು ಮಾಡೋದ್ರಿಂದ ಹೊಸ ಹೊಸ ಉದ್ಯಮಗಳ ಆರಂಭಕ್ಕೆ ದಾರಿಯಾಗ್ತಾ ಇದೆ. ಹಾಗಾದರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಹ ಸಂದೇಶವನ್ನು ಕಳಿಸ್ಬೋದು. ಅದ್ದೂರಿ ಮದುವೆಗಳಿಂದ ಯಾವ್ಯಾವ ರೀತಿಯ ಬಿಸ್ನೆಸ್ಗಳು ಹುಡ್ಕೋತಾ ಇದೆ, ಹೇಗೆ ಬಿಸ್ನೆಸ್ ಮಾಡೋರಿಗೆ ಅಥವಾ ಈ ರೀತಿಯ ಕೌಶಲ್ಯಗಳನ್ನು ಹೊಂದಿದವರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ರವಾನಿಸಿ ಅಂತ ಹೇಳ್ತಾ ಮುಂದೆ ಬರ್ತಾ ಇದೆ ಮತ್ತೊಂದು ಸುಮಧುರವಾದ ಗೀತೆ ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ.
1: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
2: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30:14. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ. ಅದ್ದೂರಿ ಮದುವೆಯಿಂದ ಸೃಷ್ಟಿಯಾದಂತಹ ಉದ್ಯೋಗಾವಕಾಶಗಳು ಹಾಗೆ ವ್ಯಾಪಾರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅತಿಥಿ ಅಥವಾ ಸ್ವಾಗತ ಸಿಬ್ಬಂದಿ ಅಂತ ಏನು ನಾವು ಕರಿತೀವಿ, ಈ ಒಂದು ವ್ಯವಸ್ಥೆಯಿಂದ ಅತಿಥಿಗಳು ಬರುವಾಗ ಅವ್ರನ್ನ ಸ್ವಾಗತ ಮಾಡೋದಿರಬಹುದು, ಅಥವಾ ಊಟ ತಿಂಡಿ ಸಮಯದಲ್ಲಿ ತಾಂಬೂಲವನ್ನು ಕೊಡೋದಿರ್ಬೋದು, ಅಥವಾ ಊಟವನ್ನ ಮಾಡುವಾಗ ಬಡಿಸುವಂತಹ ಸಿಬ್ಬಂದಿ ಇರಬಹುದು, ಇಂಥವರು ಹೆಚ್ಚಾಗಿ ವಿದ್ಯಾರ್ಥಿಗಳು ಅಥವಾ ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ವ್ಯವಸ್ಥೆ ಅವಕಾಶ ಮತ್ತು ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ ಹೇಳಬಹುದು. ಈ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗರು. ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಈಗಿನ ಸಮಯದಲ್ಲಿ ಲಗ್ನದ ತಯಾರಿಯಲ್ಲಿ ಯಾವುದೇ ಆರ್ಡರ್ ಕೊಟ್ಟರೂ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ, ಆದರೆ ಖರ್ಚು ವೆಚ್ಚದಲ್ಲಿ ನಮಗೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಆದಷ್ಟು ಆಡಂಬರವಿಲ್ಲದೆ ಆದಷ್ಟು ಸಂಕ್ಷಿಪ್ತವಾಗಿ ಮಾಡುವುದು ಬಹಳ ಯೋಗ್ಯ. ಉಳಿತಾಯ ಮಾಡಿ ಅದೇ ಮುಂದಿನ ಜೀವನಕ್ಕೆ ಉಪಾಯ ಎಂಬಂತೆ ನಮಗೂ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ತೇಜಸ್ವಿನಿ ಸಾರ್ವಾಡ್ ಅವರು. ಸೌಂದರ್ಯ ನಿರ್ಮಲ ಅವರು ಹೇಳ್ತಾ ಇದ್ದಾರೆ, ಹೌದು ಖರ್ಚನ್ನ ಕಡಿಮೆ ಮಾಡಬಹುದು, ಆದರೆ ಅದ್ದೂರಿಯಾಗಿ ಮಾಡುವಾಗ ಖರ್ಚಿಗಿಂತ ಎಲ್ಲ ನಾವು ಮಾಡಿರುವಂಥ ವ್ಯವಸ್ಥೆಗಳು ಚೆನ್ನಾಗಿ ಆಗಬೇಕು ಅನ್ನೋದು ಜಾಸ್ತಿ ಮಾಡುವವರ ತಲೆಯಲ್ಲಿರುತ್ತೆ ಅಂತ ಅನ್ಕೋಬಹುದು. ಹಾಗೆ ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಖಂಡಿತ ಅದ್ದೂರಿ ಮದುವೆಗಳು ಇಂದು ಕೇವಲ ಸಂಪ್ರದಾಯವಾಗಿ ಉಳಿದಿಲ್ಲ, ಬದಲಾಗಿ ಇದೊಂದು ಬೃಹತ್ ಉದ್ಯಮವಾಗಿ ಮಾರ್ಪಟ್ಟಿದೆ. ಮದುವೆಗಳನ್ನು ಸ್ಮರಣೀಯವಾಗಿಸಲು ಜನರು ಹೊಸ ಹೊಸ ಸೇವೆಗಳಿಗೆ ಬೇಡಿಕೆ ಇಡುತ್ತಿರೋದ್ರಿಂದ ಅನೇಕ ಹೊಸ ಬಗೆಯ ಉದ್ಯಮಗಳು ಹುಟ್ಟಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ, ಖಂಡಿತವಾಗ್ಲೂ ಪ್ರತಿದಿನ ಪ್ರತಿಯೊಂದು ಮದುವೆಯಲ್ಲೂ ಒಂದು ಹೊಸ ಹೊಸ ವ್ಯವಸ್ಥೆ, 360 ಡಿಗ್ರಿ ಕ್ಯಾಮ್ರಾ ಅಂತ ಒಂದು ಸ್ಟ್ಯಾಂಡ್ ಅನ್ನ ಇಡ್ತಾರೆ, ಅದರಲ್ಲಿ ನಿಮ್ಮ ಫೋನ್ ಅನ್ನ ಇಟ್ಟು ನೀವು 360 ಡಿಗ್ರಿಲಿ ಒಂದು ವಿಡಿಯೋವನ್ನು ತೆಗಿಬಹುದು, ಈ ರೀತಿ ಇರಬಹುದು. ಅಥವಾ ಎಷ್ಟೋ ಮದುವೆಗಳಲ್ಲಿ ಊಟಕ್ಕಿಂತ ಮೊದಲು ಅಂದರೆ ಸ್ಟಾರ್ಟರ್ಸ್ ಥರ ನಾವು ಪಾನಿಪುರಿ ಸೇವ್ ಪುರಿ ಈ ಥರದ್ದೆಲ್ಲ ಒಂದು ಕಾರ್ಟನ್ನ ಇಟ್ಟಿರ್ತಾರೆ, ಒಂದು ಚಿಕ್ಕದೊಂದು ಪುಟಾಣಿ ಅಂಗಡಿನ ಇಟ್ಟಿರ್ತಾರೆ, ನೀವು ಬೇಕಾಗಿದ್ದನ್ನೆಲ್ಲ ಅಲ್ಲಿ ತಗೊಂಡು ತಿನ್ಬೋದು. ಈ ರೀತಿ ಮಾಡೋದ್ರಿಂದ ಬೀದಿ ಬದಿಯ ವ್ಯಾಪಾರಿಗಳು ಅಲ್ಲಿ ಒಂದು ಅದ್ದೂರಿ ಮದುವೆ ಸೆಟಪ್ನಲ್ಲಿ ಅವ್ರು ಇರೋದ್ರಿಂದ ಅವರಿಗೂ ಸಹ ಒಂದು ಒಳ್ಳೆಯ ಒಂದು ಅನುಕೂಲಕರವಾದಂತಹ ಆದಾಯವನ್ನು ಬರಬಹುದು, ಈ ರೀತಿ ಜನರನ್ನು ಸಹ ಆಕರ್ಷಣೆ ಮಾಡಬಹುದು ಅಂತ ಅನ್ಸುತ್ತೆ. ಮುಂದೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅದ್ದೂರಿ ಮದುವೆಯಿಂದ ದುಂದುವೆಚ್ಚ ಆಗುತ್ತೆ ಅಂತ. ಹೌದು, ದುಂದುವೆಚ್ಚ ಆಗುತ್ತೆ, ಆದರೆ ಅದ್ದೂರಿ ಮದುವೆ ಅಂತ ಮಾಡಬೇಕು ಅಂತ ಬಂದಾಗ ವೆಚ್ಚದ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ, ವೆಚ್ಚವನ್ನು ಯೋಚನೆ ಮಾಡೋದಾದರೆ ಅದ್ದೂರಿ ಮದುವೆನ ಮಾಡೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸಂದೇಶವನ್ನು ಕಳಿಸ್ತಿ ಹೇಳ್ತಾ ಇದ್ದಾರೆ, ಇತ್ತೀಚೆಗಿನ ದಿನಗಳಲ್ಲಿ ಮದುವೆ ಮಾಡುವುದು ವಿಜೃಂಭಣೆ ಮಾಡ್ತಾರೆ, ಅದು ಕೌಶಲ್ಯ ತರಬೇತಿ ಹೊಂದಿರುವರು ಹಾಗೂ ಫೋಟೋಗ್ರಫಿ ವಿಡಿಯೋ ಮಾಡೋರಿಗೆ, ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡೋದಕ್ಕೆ, ಮದುವೆ ವಸ್ತ್ರ ವಿನ್ಯಾಸ ಮಾಡೋದಕ್ಕೆ, ಮೆಹಂದಿ ಹಾಕ್ಲಿಕ್ಕೆ, ಹೂವಿನ ಹಾರ ಕಟ್ಟೋರು, ಹೀಗೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ, ಒಂದು ದಿನದ ಕೆಲಸ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇದರಿಂದ ಉಪಯೋಗನೂ ಇದೆ ಅಂತ ಹೇಳ್ತಾರೆ. ಹೌದು, ಇದರಿಂದ ಉಪಯೋಗ ಅಂತೂ ನಿಜವಾಗ್ಲೂ ಇದೆ. ಎಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಸಣ್ಣ ಸಣ್ಣ, ಈಗ ಕೆಲವೊಬ್ಬರು ಓದಿರಲ್ಲ ಬರೆದಿರಲ್ಲ, ಆದರೆ ಅವ್ರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ. ವಿದ್ಯೆ ಇಲ್ಲ ಅಂದರೂ ಅವರಿಗೆ ಒಂದು ಕೌಶಲ್ಯ ಇರುತ್ತೆ, ಅದರಿಂದ ಅವರು ಅದನ್ನು ಬೆಳೆಸ್ಕೊಂಡು ಈ ರೀತಿ ಮದುವೆ ಸೀಸನ್ಗಳಲ್ಲಿ ಈ ರೀತಿ ಎಲ್ಲ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲೆಲ್ಲ ಮಾಡೋದ್ರಿಂದ ಅವ್ರಿಗೊಂದು ಒಳ್ಳೆಯ ಆದಾಯ ಬರ್ಬೋದು, ಉದ್ಯೋಗನೂ ಸಹ ಅವರಿಗೆ ಈ ಮೂಲಕ ಸಿಗಬಹುದು ಅನ್ನೋದು ಒಂದು ಈ ಕಾರ್ಯಕ್ರಮದಲ್ಲಿ ಈ ಹೊತ್ತಿನಲ್ಲಿ ನಾವು ಕೊಡ್ತಾ ಇರುವಂತಹ ಒಂದು ಸಂದೇಶ ಆಗಿದೆ. ಮುಂದೆ ಬರ್ತಾ ಇದೆ ಕಲಾವಿದ ಚಿತ್ರದ ಹಾಡು, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಮೊನಾಲಿಸಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ದು ಕೆ ಕಲ್ಯಾಣ್ ಹಾಗೂ ವಲೀಶಾ ಸಂದೀಪ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಬೆಂಗಳೂರು ಬಿಸಿನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಅದ್ದೂರಿ ಮದುವೆಗಳಿಂದಾಗಿ ಉದ್ಯೋಗ ಅವಕಾಶಗಳಾಗಿರ್ಬೋದು, ಉದ್ಯಮಿಗಳಿಗೆ ಯಾವ ರೀತಿಯ ಸಹಾಯ ಆಗ್ತಾ ಇದೆ, ಯಾವೆಲ್ಲ ಹೊಸ ಹೊಸ ಉದ್ಯಮಗಳಿಗೆ ಈ ಅದ್ದೂರಿ ಮದುವೆಗಳು ದಾರಿ ಮಾಡಿಕೊಡ್ತಾ ಇದ್ದಾವೆ ಅಂತ ಮಾತಾಡ್ತಾ ಇದ್ವಿ. ಮದುವೆ ಅಂದ್ರೆ ಊಟ ಅಂತೂ ಬೇಕು, ಅದಕ್ಕೆ ಅಡುಗೆ ಭಟ್ರು ಬೇಕು, ಹಾಗೆ ಸಿಹಿ ತಿಂಡಿ ತಯಾರಕರು ಸ್ಪೆಷಲಿಸ್ಟ್ಗಳೇನಿರ್ತಾರೆ ಅವ್ರು ಬೇಕು, ಪುರೋಹಿತರು ಬೇಕು, ಇವೆಲ್ಲ ಮದುವೆ ಅಂದ ಮೇಲೆ ಇರಲೇಬೇಕು. ಅದಲ್ಲದೆ ಹಾಗೆ ಈ ಆಧುನಿಕ ಶೈಲಿಯ ಮದುವೆಗಳಲ್ಲಿ ಹಸೆ ಬರೆಯುವವರು ಅಂತ ಇರ್ತಾರೆ, ಹಸೆ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ, ಅಂಥವರು ಸಹ ಈಗ ಮೊದಲೇ ಅವರನ್ನ ಬುಕ್ ಮಾಡ್ಕೊಂಡಿದ್ದಾರೆ, ಅವರು ಸಹ ಬಂದು ಹಸೆ ಬರ್ಕೊಟ್ಟು ಹೋಗ್ತಾರೆ. ರಿಟರ್ನ್ ಗಿಫ್ಟ್ಗಳಿಗೆ ಆಕರ್ಷಕವಾಗಿ ಪ್ಯಾಕಿಂಗ್ ಮಾಡಿ ಕೊಡೋರಿರಬಹುದು, ಪ್ಲೇಟ್ ಡೆಕೋರೇಷನ್ ಅಂತ ಮಾಡ್ತಾರೆ, ಅಂದರೆ ವಧುವರರ ಮುಂದೆ ಇಡುವಂತಹ ಕಾಯಿ ಎಲೆ ಅಡಿಕೆ ಹೂವು

ಸಿಹಿ ತಿನಿಸುಗಳಿರ್ಬೋದು, ಇತರೆ ಅಲಂಕಾರಕಗಳನ್ನು ತಟ್ಟೆಯಲ್ಲಿ ಸುಂದರವಾಗಿ ಜೋಡಿಸಿ ಆಕರ್ಷಕವಾಗಿ ಅಲಂಕಾರ ಮಾಡಿಕೊಡೋರಿಗೂ ಸಹ ಈಗ ಅತಿ ಹೆಚ್ಚಿನ ಬೇಡಿಕೆ ಇದೆ. ಇದಲ್ಲದೆ ಇನ್ನು ಫೋಟೋಗ್ರಾಫರ್, ಕ್ಯಾಮ್ರಾಮ್ಯಾನ್, ಡ್ರೋನ್ ಆಪರೇಟರ್, ವಿಡಿಯೋಗ್ರಾಫರ್ಗಳು ಅಂತ ಬಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಮಾಡಿಸ್ತಾರೆ. ಹಾಗೆ ಮದುವೆಯ ವಿಡಿಯೋಗಳು, ಫೋಟೋಗಳನ್ನು ತೆಗೆಸೋದಿರ್ಬೋದು, ತರಹೇವಾರಿಯ ವಿಡಿಯೋಗಳನ್ನು ಮಾಡಿ ಸಿನಿಮಾ ಗೀತೆಗಳಿಗೆ ಅಭಿನಯಿಸಿ ಮರು ನಿರ್ಮಾಣ ಮಾಡಿ ವಧುವರರು ಸಂಭ್ರಮಿಸ್ತಾರೆ. ಇಂಥ ಚಲನಚಿತ್ರಗಳಲ್ಲಿ ಗೀತೆಗಳನ್ನು ಹೇಗೆ ಚಿತ್ರೀಕರಣ ಮಾಡಿರ್ತಾರೋ ಅದೇ ರೀತಿ ವಧುವರರು ಅಭಿನಯಿಸಿ ಹಾಡುಗಳನ್ನು ಮಾಡಿ ಮದುವೆ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ LED ಸ್ಕ್ರೀನ್ಗಳನ್ನು ಹಾಕಿಸಿ ಅದರಲ್ಲಿ ಪ್ರಸಾರ ಮಾಡುವಂತಹದ್ದು ಸಹ ಅದ್ದೂರಿ ಮದುವೆಯ ಒಂದು ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಹಲವಾರು ಫೋಟೋಗ್ರಾಫರ್ಗಳಿರ್ಬೋದು, ವಿಡಿಯೋಗ್ರಾಫರು ಅಷ್ಟೇ ಅಲ್ಲದೆ ಎಡಿಟಿಂಗ್ ಮಾಡೋರು, ಪ್ರಿಂಟಿಂಗ್ ಮಾಡೋರಿಗೂ ಸಹ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಗೇರ್ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಮದುವೆ ಅನ್ನೋದು ಒಂದು ವೆಡ್ಡಿಂಗ್ ಇಂಡಸ್ಟ್ರಿ ಆಗಿ ದೊಡ್ಡ ಬಿಸ್ನೆಸ್ ಆಗಿ ಬಿಟ್ಟಿದೆ ಈಗಿನ ಕಾಲದಲ್ಲಿ, ಇದು ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಜೃಂಭಣೆಯ ಮದುವೆ ಅಂದರೆ ಕೇವಲ ಎರಡು ಕುಟುಂಬದ ಸಮಾಗಮ ಅಲ್ಲ, ನೂರಾರು ಜನರಿಗೆ ಉದ್ಯೋಗ ಮತ್ತು ಆದಾಯದ ಮೂಲ ಆಗಿದೆ. ರೇನ್ಬೋ FM ಈ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಾ ಇರೋದು ಬಹಳ ಪ್ರಸ್ತುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಂತಹ ವಿಷಯವನ್ನು ರೇನ್ಬೋ ತಂಡದವರು ಮನೋರಂಜನೆಯ ಜೊತೆಗೆ ಇಂತಹ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹೂವಿನಲ್ಲಿ ಹೆಸರು ಬರೆಸಿ ಡೆಕೋರೇಷನ್ ಮಾಡೋದು, ವಿದ್ಯುತ್ ದೀಪಾಲಂಕಾರ ಮಾಡೋದು, ಕಾರಂಜಿ ಇರಿಸೋದು, ಬಾಗಿಲಲ್ಲಿ ಗೊಂಬೆಗಳನ್ನು ಇಡೋದು, ಭಕ್ಷ್ಯ ಭೋಜನಗಳನ್ನು ಇಡೋದು, ಈ ರೀತಿ ದುಂದುವೆಚ್ಚನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ ಅದ್ದೂರಿ ಮದುವೆ ಅಂದಾಗ ದುಂದುವೆಚ್ಚ ಅನ್ನೋದು ಇನ್ನೊಂದು ಪಾರ್ಟ್, ಆದ್ರೂ ಸಹ ಇಲ್ಲಿ ಎಷ್ಟು ಜನಕ್ಕೆ ಉದ್ಯೋಗಾವಕಾಶಗಳು ಸಿಗ್ತಾ ಇದೆ, ಹಾಗೆ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಯಾವ ರೀತಿಯ ಅವಕಾಶಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಇಂದಿನ ದಿನಗಳಲ್ಲಿ ಮದುವೆ ಅನ್ನೋದು ಅವರ ಶಕ್ತಿಗೆ ಅನುಸಾರವಾಗಿ ಆಚರಿಸಿದವರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಆಡಂಬರವಾಗಿ ಮಾಡಿದರೆ ನೀವು ಹೇಳಿದಂತೆ ಕಾರ್ಮಿಕರಿಗೆ ಸಹಾಯ ಆಗುತ್ತೆ, ಹಾಗಂತ ಸಾಲ ಮಾಡಿ ಅದ್ದೂರಿ ಮದುವೆ ಕಡೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅದು ಅವರವರ ಆಯ್ಕೆ, ಸಾಲ ಮಾಡಿ ಮಾಡ್ತಾರೋ ಹೇಗೆ ಮಾಡ್ತಾರೋ, ಆದರೆ ಎಷ್ಟು ಅದ್ದೂರಿಯಾಗಿ ಮಾಡಬೇಕು, ಎಷ್ಟು ಹಾಸಿಗೆ ಇದೆ, ಎಷ್ಟು ಕಾಲು ಚಾಚಬೇಕು ಅನ್ನೋದು ಅವರವರ ಬುದ್ಧಿಮಟ್ಟಕ್ಕೆ ಬಿಟ್ಟದ್ದಲ್ವೇ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನು ಕೇಳಿ ಇನ್ನಷ್ಟು ಈ ವಿಷಯದ ಕುರಿತಾಗಿ ಮಾತಾಡೋಣ. ಮುಂದಿನ ಗೀತೆ ಬರ್ತಾ ಇದೆ, ನಲ್ಲಾ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:53:39. ಬೆಂಗಳೂರು ಬಜ್, ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದ್ದೂರಿ ಮದುವೆಗಳಿಂದ ಯಾವೆಲ್ಲ ರೀತಿಯ ಉದ್ಯಮಿಗಳಿಗೆ ಅವಕಾಶ ಸಿಗ್ತಾ ಇದೆ, ಹಾಗೆ ಯಾವ್ಯಾವ ರೀತಿಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದರ ಕುರಿತಾಗಿ ಮಾತಾಡ್ತಾ ಮುಂದುವರಿಯೋದಾದರೆ, ಸಂಗೀತ ಮತ್ತು ಸೌಂಡ್ ತಜ್ಞರು, ಹಾಗೆ ವಾಹನದ ವ್ಯವಸ್ಥೆ ಮಾಡುವವರು ಡ್ರೈವರ್ಗಳಿರಬಹುದು, ದಿಬ್ಬಣಕ್ಕಾಗಿ ಕಾರು ಬಸ್ಗಳ ಬಳಕೆಯಂತೂ ಆಗೇ ಆಗುತ್ತೆ, ಅಲ್ಲಿ ಸಹ ಕೆಲವೊಂದು ಉದ್ಯೋಗಗಳು ಸಿಗುತ್ತೆ. ಹಾಗೆ ಕ್ಯಾಟರಿಂಗ್ ಮತ್ತು ಅಡುಗೆ ಮಾಡೋರು, ಸ್ವಚ್ಛತಾ ಕಾರ್ಮಿಕರಿಗಂತೂ ತುಂಬಾ ಬೇಡಿಕೆ, ಸ್ವಚ್ಛತಾ ಕಾರ್ಮಿಕರು ಹಗಲು ರಾತ್ರಿ ಅನ್ನೋದೇ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಹಾಗಾಗಿ ಸ್ವಚ್ಛತಾ ಕಾರ್ಮಿಕರಿಗೂ ಸಹ ಅತಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಬಟ್ಟೆ ಅಂಗಡಿ ಡಿಸೈನರ್ಗಳು, ಚಿನ್ನಾಭರಣ ವ್ಯಾಪಾರಿಗಳಿರ್ಬೋದು, ಟೆಂಟ್ ಹೌಸ್ಗಳಿಗೆ ಕೆಲಸ ಮಾಡೋರಿರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಮದುವೆಯಲ್ಲಿ ಎಲ್ಲ ಕ್ಷೇತ್ರದವರ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ ಇಲ್ಲಿ ಓದಿ ಬರೆದು ಬರೋರ್ಗಿಂತ ಕೌಶಲ್ಯಗಳ ಮೇಲೆ, ಅವರ ಒಂದು ನಿಪುಣತೆಯ ಮೇಲೆ ಕೆಲಸ ಮಾಡೋರು ಮದುವೆಗಳಲ್ಲಿ ಹೆಚ್ಚು ಬೇಕಾಗಿರ್ತಾರೆ.

ಹೆಚ್ಚು ಅಂತವರ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಕಚೇರಿಯಿಂದ ರೇಡಿಯೋ ಕೇಳ್ತಾ ಬಂದೆ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್ ಶಾಮನೂರವರು ದಾವಣಗೆರೆಯಿಂದ. ದುಡ್ಡಿದ್ದವರು ಶ್ರೀಮಂತರು ಅದ್ದೂರಿಯಾಗಿ ಮಾಡ್ತಾರೆ, ಅವರವರ ದುಡಿಮೆಗೆ ತಕ್ಕಂತೆ ಖರ್ಚು ಮಾಡಿ ಮದುವೆ ಮಾಡ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮದುವೆ ಅನ್ನೋದು ಆಡಂಬರವಾಗಿದೆ, ಎಷ್ಟು ಅರೇಂಜ್ಮೆಂಟ್ ಮಾಡಿದರೂ ಅರೇಂಜ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜಮಖಂಡಿಯಿಂದ ಭಾರತಿ ಅವರು ಹೇಳ್ತಾ ಇದ್ದಾರೆ. ಹೌದು, ಕೆಲವೊಂದ್ಸಲ ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಇನ್ನೂ ಕಡಿಮೆ ಆಯಿತು, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಆದರೆ ಇಂತಹ ಮದುವೆಗಳಿಂದ ಎಷ್ಟು ಜನರ ಹೊಟ್ಟೆ ತುಂಬ್ತಾ ಇದೆ, ಎಷ್ಟು ಜನರಿಗೆ ಕೆಲಸ ಸಿಗ್ತಾ ಇದೆ, ಯಾವ್ಯಾವ ರೀತಿಯ ಹೊಸ ಹೊಸ ಅವಕಾಶಗಳು ಹುಟ್ಕೋತಾ ಇದ್ದಾವೆ ಅನ್ನೋದರ ಕಡೆಗೆ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಭಾರತದಲ್ಲಿ ಮದುವೆ ಕೇವಲ ಸಂಭ್ರಮವಾಗಿ ಉಳಿದೆ, ಉದ್ಯಮವಾಗಿ ಬಹುಕೋಟಿ ರೂಪಾಯಿ ಮೌಲ್ಯದ ಕ್ಷೇತ್ರವಾಗಿ ರೂಪುಗೊಂಡಿದೆ ಅಂತಲೇ ಹೇಳ್ಬೋದು. ಸಣ್ಣ ವ್ಯಾಪಾರಿಗಳು, ಕೈಗಾರಿಕೋದ್ಯಮಿಗಳಿರಬಹುದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಿಪುಣತೆಯನ್ನು ಹೊಂದಿರುವವರು ಉದ್ಯೋಗವನ್ನು ಪಡಿತಾ ಇದ್ದಾರೆ. ಹಾಗೆ ಅವರು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಸಹ ಪಡ್ಕೋತಾ ಇದ್ದಾರೆ. ಹಾಗೆ ಅದನ್ನೆಲ್ಲ ಮಾಡಿ ಅದರ ಜೊತೆಗೆ ಅವರು ಯಶಸ್ಸನ್ನು ಸಹ ಕಂಡುಕೊಂಡಿದ್ದಾರೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಸಹ ಹೊರಡುವ ಸಮಯ, ನಿಮ್ಮೆಲ್ಲರಿಗೂ ಟಾಟಾ ಬೈ ಬೈ ಹೇಳುವಂತಹ ಸಮಯ. 5 ಗಂಟೆಗೆ ಸರಿಯಾಗಿ ನಿಮ್ಮೊಂದಿಗೆ ಜೊತೆಯಾಗೋದಕ್ಕೆ ಸ್ಟುಡಿಯೋದಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ RJ ನಯನ ಅವರು ಅಂತ ಹೇಳ್ತಾ, ಮುಂದಿನ ಬಾರಿ ಮತ್ತೆ ಸಿಗುವವರೆಗೂ ಟಾಟಾ ಬೈ ಬೈ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು RJ ಸಿಂಧು.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:28 ಸೆಕೆಂಡ್.

ಕೇಳಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕವಿರಾಜ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಮುಂಗಾರು ಮಳೆ ಭಾಗ ಎರಡರಿಂದ ಅನುರಾಧ ಭಟ್ ಹಾಗೂ ಅರ್ಮನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಅರ್ಮನ್ ಮಲ್ಲಿಕ್ ಹಾಗೂ ಅಶ್ವಿನಿ ಜೋಶಿ ಅವರ ಧ್ವನಿಯಲ್ಲಿ ಕೇಳಿ ಪ್ರಾರಂಭ ಚಿತ್ರದ ಗೀತೆಯನ್ನು ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ಪ್ರಜ್ವಲ್ ಪೈ ಅವರ ಸಂಗೀತ ನಿರ್ದೇಶನವಿದೆ.

ಲವ್ ಮಾಕ್ಟೆಲ್ ಭಾಗ ಎರಡರಿಂದ ಚಿತ್ರಕ್ಕೆಂದು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರು. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಿಯಂಕರ್ ಅವರ ಸಂಗೀತ ನಿರ್ದೇಶನವಿದೆ.

ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51 7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಬಿತ್ತರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 08532 295 8 ಅಥವಾ 08532 200 312 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.

ಸಂತೋಷ್ ವಿಂಕಿಯವರ ಧ್ವನಿಯಲ್ಲಿ ಕೇಳಿ ಸವಾರಿ ಭಾಗ ಎರಡರಿಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ. ಕವಿರಾಜ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ರೈಡರ್ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ.

0: యువ చింతన చింతన చింతన చింతన
1: యువ యోజనా లహరిగల అభివ్యక్తియ కురితాద నేర ఫోనిన్ కార్యక్రమ
0: నిర్మాణ వెంకటేష్ బేవిన బెంచి
1: కేడి నేర ఫోనిన్ కార్యక్రమ
0: యువ చింతన చింతన చింతన చింతన
2: ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಶಾಲೆಗಳ ಅಭಿವೃದ್ಧಿ. ಈ ಕುರಿತು ನೀವು ನಮ್ಮ ಜೊತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 ಮತ್ತೊಂದು ಫೋನ್ ಸಂಖ್ಯೆ 200-312 STD ಕೋಡ್ ಸಂಖ್ಯೆ 08532. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 295-898 200-312 STD ಕೋಡ್ ಸಂಖ್ಯೆ 08532. ಕಾರ್ಯಕ್ರಮದ ವಿಷಯ ಶಾಲೆಗಳ ಅಭಿವೃದ್ಧಿ.

0: ಶಾಲೆ ಎಂದರೆ ಮಕ್ಕಳಿಗೆ ವ್ಯವಸ್ಥಿತವಾಗಿ ಶಿಕ್ಷಣ, ಜ್ಞಾನ ಮತ್ತು ಮೌಲ್ಯಗಳನ್ನು ಕಲಿಸುವ ಶೈಕ್ಷಣಿಕ ಸಂಸ್ಥೆ. ಇದನ್ನು ಪಾಠಶಾಲೆ, ವಿದ್ಯಾಲಯ ಅಥವಾ ಸ್ಕೂಲ್ ಎಂದು ನಾವು ಕರೆಯುತ್ತೇವೆ. ಇದು ಕೇವಲ ಅಕ್ಷರ ಕಲಿಸುವ ಜಾಗವಲ್ಲದೆ ವ್ಯಕ್ತಿತ್ವ ವಿಕಸನ, ಶಿಸ್ತು ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಕಲಿಸುವ ಮೊದಲ ಹೆಜ್ಜೆಯಾಗಿದೆ.
1: ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51-7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಬಿತ್ತಾರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 08532-295-898 ಅಥವಾ 08532-200-312 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
0: ಸ್ನೇಹಿತರೆ, ಇಂದಿನ ಒಂದು ವಿಷಯ ಬಂದುಬಿಟ್ಟು ಶಾಲೆಗಳ ಅಭಿವೃದ್ಧಿ. ಈ ಕುರಿತು ನೀವು ನಮ್ಮೊಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 ಮತ್ತೊಂದು ಫೋನ್ ಸಂಖ್ಯೆ 200-312 ಎಸ್ ಟಿ ಡಿ ಕೋಡ್ ಸಂಖ್ಯೆ 08532-200.

0: ಕೇಳಿ, ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 295-898 ಮತ್ತೊಂದು ಫೋನ್ ಸಂಖ್ಯೆ 200-312 STD ಕೋಡ್ ಸಂಖ್ಯೆ 08532. ನಮ್ಮ ವಿಷಯ ಬಂದುಬಿಟ್ಟು ಶಾಲೆಗಳ ಅಭಿವೃದ್ಧಿ. ಈ ವಿಷಯ ಕುರಿತು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಲು ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 200-312 STD ಕೋಡ್ ಸಂಖ್ಯೆ 08532.
1: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಹಲೋ
2: ಹಲೋ
0: ಹಲೋ ಹಲೋ ಆಕಾಶವಾಣಿ.
2: ಮೇಡಮ್ ನಮಸ್ತೆ.
0: ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೇನಾ ವಾಯ್ಸು?
2: ಕೇಳ್ತದೆ ಮೇಡಮ್.
0: ಇವತ್ತಿನ ವಿಷಯ ಗೊತ್ತಿದೆನಾ?
2: ಈಗ ತಾನೇ ಆನ್ ಮಾಡಿದೆ ಮೇಡಮ್ ರೇಡಿಯೋ. ಯಾಕೋ ರೇಡಿಯೋ ಇದು ಯಾಕೋ ಆಡೋ ಪ್ರಸಾರ ಮಾಡಿದ್ರಿ, ನೇರ ಫೋನ್ ಕಾರ್ಯಕ್ರಮ ಇದೆ ಇಲ್ಲ ಅಂತ ಹೇಳಿ. ನಾವು
0: ಲೈನ್ ಸಿಗ್ತಾ ಇಲ್ಲ, ಲೈನ್ ಏನೋ ಕಟ್ ಆಗ್ತಾ ಇದೆ ಸರ್ವರ್.
2: ಸಮತ ಮೇಡಮ್ ಅವರ?
0: ಹೌದು ಹೌದು, ಈರಣ್ಣ ಅವ್ರ, ಭೀಮಣ್ಣಗೌಡ ಅವರೇ, ನಾನೇ ಸಮತ ಮಾತಾಡೋದು.
2: ಓಕೆ ಮೇಡಮ್, ಶುಭ ಸಂಜೆ, ನಮಸ್ಕಾರಗಳು.
0: ತಮಗೂ ಕೂಡ ಶುಭ ಸಂಜೆ, ನಮಸ್ಕಾರ.
2: ಇವತ್ತೇನು ವಿಷಯ ತಗೊಂಬಂದಿರಿ?
0: ಶಾಲೆಗಳ ಅಭಿವೃದ್ಧಿ.
2: ಶಾಲೆಗಳ ಅಭಿವೃದ್ಧಿ ಖಂಡಿತ ಆಗ್ಬೇಕ್ರಿ.
0: ಯಾವ ರೀತಿ ಆಗ್ಬೇಕು ಅನ್ಕೊಂತೀರಾ
2: ಮೇಡಮ್? ಮೇಡಮ್ ಈಗ ಸಿಟಿಗಳಲ್ಲಿ ಅಭಿವೃದ್ಧಿ ಆಗ್ಬಿಟ್ಟವ ಮೇಡಮ್.
0: ಹೌದು,
2: ಈ ಹಳ್ಳಿಗಳಲ್ಲಿ ಯಾರು ಕೇಳ್ತಾ ಇಲ್ಲ, ಅಭಿವೃದ್ಧಿಗಳು ಆಗಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಈಗ ಶಾಲೆ ಚೆನ್ನಾಗಿದ್ರೆ ಮುಂದಿನ ಒಂದು ಗ್ರೌಂಡ್ ಚೆನ್ನಾಗಿರಲ್ಲ ಮಕ್ಕಳಿಗೆ ಆಡ್ಲಿಕ್ಕೆ. ಒಂದು ಕಂಪೌಂಡ್ ಇರಲ್ಲ ಸುತ್ತಲಿ ಶಾಲೆಗೆ. ಆಮೇಲೆ ನೋಡ್ರಿ, ಹೆಣ್ಣು ಮಕ್ಕಳು ಶೌಚಾಲಯಗಳು ಸರಿಯಾಗಿಲ್ಲ ಏನ್ರಿ. ಆಮೇಲೆ ಆಟದ ಮೈದಾನ ಚೆನ್ನಾಗಿರಲ್ಲ. ಇವೆಲ್ಲ ಅಭಿವೃದ್ಧಿ ಆಗ್ಬೇಕು. ಮಕ್ಕಳೇನು ವರ್ಷಕ್ಕಿಂತ ವರ್ಷ ಹೆಚ್ಚಾಗ್ತಾ ಇದ್ದಾರೆ ಶಾಲೆಯಲ್ಲಿ ಮಕ್ಕಳು. ಹಂಗಾಗಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕು. ಒಂದು ಶಾಲೆಯ ಸುತ್ತ ಗಿಡ ಮರಗಳನ್ನ
0: ಬೆಳೆಸ್ಬೇಕು,
2: ಸರ್ಕಾರದವರು ಬೆಳೆಸ್ಬೇಕು. ಅದಕ್ಕೆ ನೀರಿನ ಒಂದು ವ್ಯವಸ್ಥೆ ಆಗ್ಬೇಕ್ರಿ ಮೇಡಮ್. ಯಾಕಂದ್ರೆ ನೋಡ್ರಿ, ಬರೀ ಗಿಡಗಳು ತಂದು ಕೊಡ್ತಾರ ಶಾಲೆಯಲ್ಲಿ ಹಚ್ಚಪ್ಪ ಅಂತ.
0: ಹೌದು,
2: ಅದಕ್ಕೆ ನೀರಿನ ಒಂದು ವ್ಯವಸ್ಥೆ ಇರಲ್ಲ. ಇದೆ ಮೇಡಮ್, ಹಂಗೆ ಅಲ್ಲಿ ಎಲ್ಲೋ ತಂದು ಮಕ್ಕಳಿಗೆ ಕುಡಿಸ್ತಾರೆ. ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಬೋರ್ ಹಾಕ್ಸ್ಬೇಕು ಮೇಡಮ್ ಸರ್ಕಾರದವರು. ಒಂದು ಬೋರ್ ಬೆಲ್ ಹಾಕ್ಸಿ ಅದಕ್ಕೆ ಒಂದು ನೀರಿನ ವ್ಯವಸ್ಥೆ ಚೆನ್ನಾಗಿ ಕೊಟ್ರೆ ಗಿಡ ಮರಗಳು ಬೆಳೆಸಲಿಕ್ಕೆ ಸಾಧ್ಯ ಆಗ್ತಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ.
0: ಶಾಲೆಯಲ್ಲಿ ಮಕ್ಕಳು ಉತ್ತಮವಾದ ಶಿಕ್ಷಣವನ್ನ ಪಡಿಬೇಕು ಅಂತಂದ್ರೆ ಶಾಲೆಗಳಲ್ಲಿ ಬೇಕಾದಂತ ಒಂದು ಸೌಕರ್ಯಗಳು ಇರಬೇಕು ಅಂತ ಹೇಳ್ತೀರಾ?
2: ಹೌದೌದ್ರಿ. ಆಮೇಲೆ ಶಿಕ್ಷಕರದೇನು ಸೌಲಭ್ಯ ಇದೆ ಮೇಡಮ್?
0: ಶಿಕ್ಷಕರ ಸೌಲಭ್ಯ ಚೆನ್ನಾಗಿದೆ.
2: ಇದೆ ಚೆನ್ನಾಗಿದೆ ಮೇಡಮ್. ಮೇಡಮ್ ಅವರದಾರ, ಸಾರ್ಗಳು ಅದಾರು ಏನ್ರಿ. ನಮ್ಮೂರಲ್ಲಿ 8ನೇ ತರಗತಿ ತನಕ ಶಾಲೆ ಇದೆ ಮೇಡಮ್. ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಎಲ್ಲ ಬಹಳಷ್ಟು ಜನರು ಇದ್ದಾರೆ. ಸ್ವಲ್ಪ ಶಾಲೆ ಸ್ವಲ್ಪ ಡೆವಲಪ್ ಆಗ್ಬೇಕು ಮೇಡಮ್. ನಮ್ದಾಗ ಮಾತ್ರ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಖಂಡಿತ, ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರು ಇರ್ತಾರೆ, ಕೆಲವೊಂದು ಶಾಲೆಗಳಲ್ಲಿ ಕೊರತೆ ಇದೆ. ಖಂಡಿತ ಭೀಮಣ್ಣಗೌಡ ಅವರೇ, ನಿಮ್ಮ ಒಂದು ಅನಿಸಿಕೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಊರಿನ ಶಾಲೆ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ತುಂಬ ಧನ್ಯವಾದಗಳು. ಇದೇ ರೀತಿ
2: ಯಾಕಂದ್ರೆ ನೋಡ್ರಿ, ಎಲ್ಲ ಪ್ರತಿ ಒಂದು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಮೇಡಮ್.
0: ಇದೆ ಇದೆ.
2: ಎಲ್ಲ ಸರ್ಕಾರದವರು ಎಲ್ಲ ಸ್ವಲ್ಪ ಹಳ್ಳಿಗಳಿಗೆ ಶಾಲೆಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಒಟ್ಟು ಅಭಿವೃದ್ಧಿ ಪಡಿಸಬೇಕಾಗಿ ಈ ಒಂದು ರೇಡಿಯೋ ಮುಖಾಂತರ ಕಳಿಸ್ತಾ ಇದ್ದೀನಿ ಮೇಡಮ್.
0: ಖಂಡಿತ, ನೀವು ಹೇಳಿದ್ದು ಉತ್ತಮವಾದ ಒಂದು ಮಾಹಿತಿ ಇತ್ತು ಅಂತ ಹೇಳ್ತಾ ಧನ್ಯವಾದಗಳು ಭೀಮಣ್ಣಗೌಡ ಅವರಿಗೆ. ನಮಸ್ಕಾರ,
2: ಧನ್ಯವಾದ, ಶುಭ ಸಂಜೆ, ನಮಸ್ಕಾರ.
0: ನಮಸ್ಕಾರ. ಖಂಡಿತ ಸ್ನೇಹಿತರೆ, ನಾವು ಕೇಳಿದಂಥ ಭೀಮಣ್ಣಗೌಡ ಅವರು ಹೇಳಿದರು ಶಾಲೆಗಳಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಸೌಕರ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ ಆಕಾಶವಾಣಿ.
3: ಹಲೋ ನಮಸ್ಕಾರ ಮೇಡಮ್. ಸ್ವಂತ
0: ಹೌದು ಹೌದು.
3: ನಮಸ್ಕಾರ ಮೇಡಮ್.
0: ಆರಾಮಿದ್ದೀವಿ. ತಾವ್ ಹೇಗಿದ್ದೀರಾ? ಗಂಜಳ್ಳಿಲಿಂದ ನಾಗರಾಜ್ ಅವರೇ. ಇವತ್ತಿನ ವಿಷಯ ಗೊತ್ತಿದೆನಾ?
3: ಶಾಲೆಗಳ
0: ಟೀಚರ್ಸ್ ಇಲ್ಲ,
3: ಇಬ್ರಿ ಯಾರು ಮೇಡಮ್? ಗವರ್ಮೆಂಟ್ ಟೀಚರ್ ಕರ್ಕೊಂಡಿರ್ತಾರ ಹುಡುಗರು ಸರಿಯಾಗಿ ಗವರ್ಮೆಂಟ್ ಆಡತ್ತಾರ ಹುಡುಗರು ಎಲ್ಲ ಸ್ವಚ್ಛತೆ ಆದ್ರಿ.
0: ಒಂದು
3: ಟೀಚರ್ 45,000 ಕೊಡಬೇಕು, ಒಂದು ಟೀಚರ್ 4,000 ತರ್ತಾರೆ, ಊರವರು ಕರ್ಕೊಂತಾರ ಮೇಡಮ್. ಡಸ್ಟ್ ಟೀಚರ್ ಮೇಡಮ್, ಇಬ್ಬರೇ ಗವರ್ಮೆಂಟ್ ಟೀಚರ್ ನಮ್ಮಲ್ಲಿ
0: ಎಲ್ಲ ಗೆಸ್ಟ್ ಟೀಚರ್.
3: ಇನ್ನ
0: ನಿಮ್ಗೆ ಶಾಲೆಗೆ ಏನ್ ಅಭಿವೃದ್ಧಿ ಆಗ್ಬೇಕಂತ ಅನಿಸ್ತೈತೆ?
3: ಮಕ್ಕಳು
0: ಶಿಕ್ಷಣವನ್ನು ಪಡಿತಾ
3: ಇದ್ದಾರಲ್ಲ ಮಕ್ಕಳು ಕಳಿಸ್ಬಿಡ್ತಾರೆ ಮೇಡಮ್. ಇಲ್ಲಿ
0: ಉತ್ತಮವಾದ ಶಿಕ್ಷಣ ಕೊಡ್ತೈತಲ್ಲ.
3: ಉತ್ತಮ ಶಿಕ್ಷಣ
0: ಖಾಸಗಿ ಶಾಲೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಉತ್ತಮ
3: ಮಾಡಿಸ್ಬಿಡ್ತಾರೆ ಮೇಡಮ್.
0: ಅಲ್ಲಿ ಅಷ್ಟು ಓದ್ಸಕ್ ನಮ್ ಕೈಲಿ ಆಗ್ಬೇಕಲ್ಲ.
3: ಕೂಲ್ ಮಾಡಿಸ್ತಾರ ಮೇಡಮ್. ಈಗ ದಿನ ಇನ್ನೂರು ತರ್ತಾರೆ, ಅವ್ರಿಗೆ ಏನ್ ಲಕ್ಷ ಇಲ್ಲ ಈಗ ಮೇಡಮ್. ಇನ್ನು ನಮ್ಮಂತಕ್ಕೆ ಸ್ವಲ್ಪ ತಿಪ್ಪಳದ ಮೇಡಮ್. ಈಗ
0: ಬಡವರ ಇರೋದು ಅದು
3: ಅಲ್ಲ, ಬಡವರ್ನೇ ಓದ್ಸಕೈತಾರ ಮೇಡಮ್ ನಮ್ಮಲ್ಲಿ. ಬಡವರ ಅದೇ ಚಲೋ ಕೊಡ್ತಪ್ಪ ನಾವು ರಕ್ತ ಸಾಲ ತೋರಿಸ್ಕೊಂತ
0: ಅದೇ ಚಲೋ ಅನ್ನಕತ್ತೀರಿ. ಅದಕ್ಕೆ ಎಲ್ರು ಅದಕ್ಕೆ ಮೊರೆ ಹೋಗಕತ್ತೀರಲ್ಲ.
3: ಅಲ್ಲ ನಾವು ಯೋಜನೆ ಕೇಳಲ್ಲ ಮೇಡಮ್. ಗವರ್ಮೆಂಟ್ ಸಾಲಿಗೆ ಅರ್ಗೊಂದು ಸವಲತ್ತದ ಮೇಡಮ್. ಬಟ್ಟೆ ಅದ, ಗುಪ್ತ ಅದ,
0: ಮತ್ತೆಲ್ಲ ಕೊಡ್ತಾರಲ್ಲ ಅಲ್ಲಿಗೆ ಹೋಗ್ಬೇಕು.
3: ಕೊಡ್ತಾರ ಮೇಡಮ್ ಮತ್ತೆ ಎಲ್ಲ ಯಾರು ಸಲ ಯಾರ ಜೊತೆ ಬಟ್ಟೆ ಕೊಡ್ತಾರ ಅಂದ್ರೆ ಕಿಮ್ಮತ್ ಕೊಡೋರು ಗವರ್ಮೆಂಟ್ ಸಾಲಿ.
0: ತಿನ್ನ ಕಡಿಮೆ ಇಲ್ಲ, ಬಟ್ಟೆ ಕಡಿಮೆ
3: ಇಲ್ಲ, ಊಟ ಊಟ ಕೊಡ್ತಾರ ಮೇಡಮ್. ಇನ್ನೇನು ಕೊಡ್ಬೇಕು ಮೇಡಮ್ ಗವರ್ಮೆಂಟ್ ಮತ್ತೆ?
0: ಮತ್ತೆ ಮಕ್ಕಳನ್ನ ನೀವು ಕಳಿಸ್ಬೇಕಲ್ಲ. ನೀವು ಕಳ್ಸಂಗಿಲ್ಲ ಅಂದ್ರೆ ನಿಮ್ದೆ ತಪ್ಪಿಲ್ಲಿ.
3: ಇಲ್ಲ ನಾವು ಕಳಿಸ್ಲಿಲ್ಲ ಕಳ್ದಿನ ಸರಿಗೆ ಸಾಲಿ ಮೇಡಮ್. ಅದಕ್ಕೆ ಕಳ್ಸಲ್ಲ ಜನರು ಈಗ ಟೀಚರ್ ಸರಿಗಿಲ್ಲ ಮೇಡಮ್. ಅದಕ್ಕೆ ಕಳ್ಸಲ್ಲ ಗವರ್ಮೆಂಟ್ ಸಾಲಿ. ಟೀಚರ್ ಸರಿಗಿದ್ರೆ ಮೊದ್ಲು ಇನ್ನೂರು ಮುನ್ನೂರು ಹುಡುಗರು ಮೇಡಮ್ ನಮ್ಮಲ್ಲಿ.
0: ನೀವು ಫಸ್ಟ್ ಹುಡುಗರನ್ನ ಕಳಿಸ್ರಿ, ಮನೆಗೆ ಇಟ್ಕೊಳ್ಳಾರ್ದಂಗೆ, ಕೂಲಿ ಕಳಿಸ್ಲಾರ್ದಂಗ ಹುಡುಗರನ್ನ ಕಳಿಸ್ರಿ, ಆಟೋಮೆಟಿಕ್ ಶಾಲೆ ಅಭಿವೃದ್ಧಿ ಆಗ್ತೈತೆ.
3: ಅಲ್ಲ ತಿಳಿಸಿ ಹೇಳ್ತೀವಿ ಮೇಡಮ್. ಹೇಳಿದ್ರೆ ಕಳಿಸಲ್ಲ ಮೇಡಮ್. ಈಗ ನಾವು ಮನೆಗೆ ಏನು ಆ ಶಾಲೆ ಹೇಳಲ್ಲಪ್ಪ ನೀವು ಕಳಿಸ್ತೀರಿ ಅಂತಾರೆ ನಮಗೆ ಉಲ್ಟ.
0: ಟೀಚರ್ಗಳನ್ನು ಬಂದು ತುಂಬಾ ಜನ ಸರ್ವೆ ಮಾಡ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ಕಳಿಸ್ರಿ ಶಾಲೆಯನ್ನು ಬಿಟ್ಟ ಮಕ್ಕಳಿಗೆ ಕಳಿಸ್ರಿ ಶಾಲೆಗೆ ಅಂತಂದು ಮನೆ ಮನೆಗೆ ಬಂದು ಅವ್ರು ಹೇಳ್ತಾರ. ನೀವು ಶಾಲೆ ಕಳಿಸಿಲ್ಲ ಅಂದ್ರೆ ನಿಮ್ದು ತಪ್ಪಲ್ಲ.
3: ಮನೆ ಮನೆಗೆ ಬರ್ತಾರೆ ಮೇಡಮ್. ಮನೆ ಮನೆಗೆ ಬಂದು ಟೀಚರ್ ಸರಿಗಿಲ್ಲ ಮೇಡಮ್.
0: ಹುಡುಗರನ್ನ
3: ಕಳಿಸ್ಬೇಕು
0: ಇಲ್ಲ. ನೀವು ನೀವು ಫಸ್ಟ್ ನಿಮ್ ಊರಲ್ಲಿರೋ ಮಕ್ಕಳನ್ನೆಲ್ಲರನ್ನ ಶಾಲೆಗೆ ಕಳಿಸ್ರಿ.
3: ನಾವು ತಿಳಿಸಿ ಹೇಳ್ತೀವಿ ಮೇಡಮ್. ಯಾಕಂದ್ರೆ ಕಳಿಸ್ರಿ ಮೇಡಮ್, ಮುಂದೆ ಗವರ್ಮೆಂಟ್ಗೆ ಅರ್ಜಿ ಹಾಕಿ ಟೀಚರ್ ತರ್ಸಂ ಅಂತ ಹೇಳ್ತೀವಿ ಮೇಡಮ್. ನಾವು
0: ನೀವು ಫಸ್ಟ್ ಹುಡುಗರನ್ನ ಕಳಿಸ್ರಿ ಮನೆಗೆ ಇಟ್ಕೊಳ್ಳಾರ್ದಂಗ ಟೀಚರ್ಸ್ ಅಟ್ಟ.
3: ನಮ್ಮ ಹುಡುಗರು ಹೇಳ್ತಾರೆ ಮೇಡಮ್, ಓದ್ ಹುಡುಗರನ್ನ ಕಳಿಸ್ಬೇಕು ಈಗ. ತಿಳಿಸಿ ಹೇಳಿದ್ರು ಕಳಿಸ್ಬೇಕು ಮೇಡಮ್. ಆ ಪರಿಸ್ಥಿತಿ ನಮ್ಮಲ್ಲಿ ಏನು ಕೊರತೆ ಮೇಡಮ್. ಸಾರಿ ಸ್ವಚ್ಛತೆ ಆದ ಮೇಡಮ್. ನೀರಿನ ಅನುಕೂಲ ಅದ, ಎಲ್ಲ ಹೆಣ್ಮಕ್ಳು ಲ್ಯಾಟ್ರಿನ್ ಅದ, ಗಂಡ್ ಮಕ್ಳಿಗೆ ಎಲ್ಲ ಎಲ್ಲ ಶೌಚಾಲಯ ಎಲ್ಲ ಅವ ಮೇಡಮ್.
0: ನೀವು ಊರಿನವರೇ ತಪ್ಪು ಮಾಡಕತ್ತೀರಿ, ಹುಡುಗರನ್ನ ಮನೆ
3: ಮಸ್ತ್ ತಿಳಿಸ್ತೀವಿ ಮೇಡಮ್. ಟೀಚರ್ ತಿಳಿಯಲ್ಲ ಈಗ ಜನ ಟೀಚರ್ ಇಲ್ಲಪ್ಪ, 4 ಮಂದಿ ಯಾರು ಏನ್ ಹೇಳ್ತಾರ ಅವ್ರ ಅಂತಾರೆ.
0: ಇಲ್ಲ ನೀವು ಕಳಿಸ್ರಿ ಫಸ್ಟ್, ನೀವು ಶಾಲೆ ಕಳಿಸ್ರಿ, ಮಕ್ಕಳ ಕಲಿಕೆ ಆಗ್ಬೇಕಲ್ಲಿ. ಮಕ್ಕಳು ಬಡವ್ರ ಮಕ್ಕಳು ಏನಾಗ್ತಾರ ಉತ್ತಮವಾದ ಶಿಕ್ಷಣವನ್ನು ಪಡೆಯಲು ಸಾಧ್ಯ ಆಗ್ತೈತೆ. ಖಾಸಗಿ ಶಾಲೆಗಳಿಗೆ ಮೊರೆ ಹೋಗ್ತೀರಾ ನೀವು? ಅಷ್ಟೇ
3: ಎಷ್ಟಾಗಿ ನಮ್ ಒಂದೇ ಗುಂಡಿಗೆಲ್ಲ ಮೇಡಮ್, ಎಲ್ಲ ಊರುಗಳು ಅದೇ ಬರ್ತಿದ್ದಾವ ಮೇಡಮ್.
0: ಅದೇ ಪರಿಸ್ಥಿತಿ ಆದಾಗ ಮತ್ತೆ ಏನ್ ಪರಿಸ್ಥಿತಿ ಆಗ್ತೈತೆ ಆಮೇಲೆ ಮುಂದಕ್ಕ
3: ಅಭಿವೃದ್ಧಿ ಶಾಲೆಗಳು? ಈಗ ಸರಿಯಾಗಿ ಹೇಳ್ತಾರೆ ಮೇಡಮ್. ಮುಂದೆ ರತ್ನ ಕೊಟ್ಟು ಹೊಸದಾಗಲ್ಲ ಮೇಡಮ್ ಮುಂದೆ.
0: ಮತ್ತೆ ಅದೇ ಮತ್ತೆ ನೀವು ದುಡ್ದಿದ್ದೆಲ್ಲ ಖಾಸಗಿ ಶಾಲೆಗಳಿಗೆ ಇಡಬೇಕು ಅಷ್ಟೇ. ಅದಕ್ಕೆ ನಿಮ್ಮ ಮಕ್ಕಳನ್ನ ಫಸ್ಟ್ ಶಾಲೆಗೆ ಕಳಿಸಿ ಆ ಹುಡುಗರಿಗೆ ಏನ್ ಕೊಡ್ಬೇಕು, ನಾವು ಫಸ್ಟ್ ವಿದ್ಯೆಯನ್ನ ಕಲಿಸ್ಬೇಕು, ಅಕ್ಷರಗಳನ್ನ ಕಲಿಸ್ಬೇಕು. ಹೇಳ್ರಿ ನಿಮ್ಮ ಶಾಲೆ ನಿಮ್ ನಿಮ್ ಊರುಗಳಲ್ಲಿ ಎಲ್ರಿಗೆ ಜನರಿಗೆ ಇಟ್ಕೋಬೇಡ್ರಿ.
3: ಹೇಳ್ತೀವಿ ಮೇಡಮ್, ನಾವು ಹೇಳ್ತೀವಿ.
0: ನಿಮ್ ಊರಲ್ಲಿ ನೋಡ್ರಿ ಎಷ್ಟು ವ್ಯವಸ್ಥೆ ಐತೆ, ಕೆಲವೊಂದು ಊರಲ್ಲಿ ಕಂಪೌಂಡ್ ಇಲ್ಲ ಏನಿಲ್ಲ. ಹೌದಾ ಇಲ್ಲ
3: ಅಲ್ಲ, ಕಂಪೌಂಡ್ ಆದ್ಮೇಲೆ ಟೀಚರ್ ಅದೇ
0: ಬರ್ತಾರೆ ಬರ್ತಾರೆ ಮುಂದಕ್ಕೆ ಬರ್ತಾರೆ ಎಲ್ರು ಬರ್ತಾರೆ ನಾಳೆ ಜೂನಿಗೆ.
3: ಮೇಡಮ್ ಮೇಡಮ್ ಟಿಕೆಟ್ ಎಲ್ಲ ಬರ್ದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇನ್ನೂ ಅದೇ ಗೆಸ್ಟ್ ಟೀಚರ್ನೇ ಅದನ್ನ.
0: ಹೌದೌದು, ಹ್ಞೂ ಖಂಡಿತ. ನಮ್ಮ ಜೊತೆ ನಿಮ್ಮ ಒಂದು ಶಾಲೆ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ರೆ, ನಿಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ಕಾರ. ಹಲೋ ಹಲೋ ನಾವು ಶಾಲೆಗಳ ಅಭಿವೃದ್ಧಿಯನ್ನು ನೋಡುವುದಾದರೆ, ಉತ್ತಮವಾದ ಶಾಲೆ ಇರಬೇಕು ಅಂತಂದರೆ ಅಲ್ಲಿ ಉತ್ತಮವಾದ ಕಟ್ಟಡ ಇರಬೇಕು, ಉತ್ತಮವಾದ ವಾತಾವರಣ ಕೂಡ ಅಲ್ಲಿ ಬಹಳ ಮುಖ್ಯ ಅಂತ ಹೇಳ್ಬೋದು. ಉತ್ತಮವಾದ ವಾತಾವರಣ ಜೊತೆ ಉತ್ತಮವಾದ ಕಲಿಕೆ ಕೂಡ ಬೇಕು. ಆ ಒಂದು ಕಲಿಕೆ ಮೂಲಕ ಮಕ್ಕಳಲ್ಲಿ ಜ್ಞಾನವನ್ನು ಮೌಲ್ಯಗಳನ್ನು ಬೆಳೆಸ್ಕೊಳ್ಳಲು ಶಾಲೆ ಒಂದು ಉತ್ತಮವಾದ ವಾತಾವರಣ. ನಾವು ಶಾಲೆಯನ್ನು ದೇವಾಲಯಕ್ಕೆ ಹೋಲಿಕೆ ಮಾಡ್ತೀವಿ, ಅಂಥ ಒಂದು ದೇವಾಲಯವನ್ನು ನಾವು ಯಾವ ರೀತಿಯಾಗಿ ಇಟ್ಟುಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತದೆ. ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ತಾವು ವಾಸಿಸುವಂತಹ ಪ್ರದೇಶಗಳಲ್ಲಿ ತಮ್ಮ ಒಂದು ಶಾಲೆಗಳ ಅಭಿವೃದ್ಧಿಯು ಆ ಒಂದು ಜನರ ಒಂದು ಜವಾಬ್ದಾರಿ ಕೂಡ ಆಗಿರುತ್ತದೆ ಅಂತ ಹೇಳ್ತೀನಿ. ಹಲೋ
4: ಹಲೋ ನಮಸ್ತೆ ಮೇಡಮ್.
0: ನಮಸ್ಕಾರ ಮೇಡಮ್, ತಮ್ಮ ಹೆಸರು?
4: ಕೊಪ್ಪಳ ಜಿಲ್ಲಾ ಕೊಪ್ಪನೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವ್ ಮೇಡಮ್. ಆರಾಮಿದ್ದೀರಿ?
0: ನಾವು ಆರಾಮಿದ್ದೀವಿ, ನೀವು ಹೇಗಿದ್ದೀರಾ?
4: ನಾವು ಆರಾಮಿದ್ದೀವ್ರಿ ಮೇಡಮ್.
0: ನೀವು ಆರಾಮಿದ್ದೀರಾ? ಇವತ್ತಿನ ವಿಷಯ ಗೊತ್ತಿದೆನಾ ಮೇಡಮ್?
4: ಶಾಲೆ ಬಗ್ಗೆ ಅಭಿವೃದ್ಧಿ ಅಲ್ಲ ಮೇಡಮ್,
0: ಶಾಲೆಗಳ ಅಭಿವೃದ್ಧಿ. ಶಾಲೆಗಳ ಅಭಿವೃದ್ಧಿ ಯಾವ ರೀತಿಯಾಗಿರ್ಬೇಕು ಅನ್ನೋದು ನಿಮ್ಮೊಂದು ಅನಿಸಿಕೆ ಏನೈತೆ ಅಂತ?
4: ಶಾಲೆ ಅಭಿವೃದ್ಧಿ ಮೇಡಮ್, ಶಾಲೆ ಸ್ವಚ್ಛತೆ ಇಟ್ಕೊಳ್ಳೋದೇ ಇರ್ಬೋದು.
0: ನಿಮ್ಮಲ್ಲಿ ಶಾಲೆಗಳು ಇವೆನಾ? ನಿಮ್ಮಲ್ಲಿ ಶಾಲೆಗಳು ಇವೆನಾ?
4: ಅದರ ನಮ್ಮ ಮನೆ ಬಾಜುನ ಐತಿ, ನಾನು ಅಧ್ಯಕ್ಷ ಸದಸ್ಯ ಎಲ್ಲ ಆಗಿದ್ದೆ ಶಾಲೆಯಲ್ಲಿ.
0: ಹಂಗಾದ್ರೆ ನಿಮ್ ಶಾಲೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರ್ತೈತೆ. ಅಧ್ಯಕ್ಷ ಆಗಿ ಮತ್ತೆ ಹೇಳ್ರಿ, ನಿಮ್ಮ ಒಂದು ಊರಲ್ಲಿ ಶಾಲೆ ಯಾವ ರೀತಿ ಐತೆ? ಸರ್ಕಾರಿ ಶಾಲೆ ಐತೆ, ಖಾಸಗಿ ಶಾಲೆ ಐತೆ, ಎಂತ ಶಾಲೆ ಐತೆ?
4: ಇಲ್ಲ ಸರ್, ಇಲ್ಲ ಮೇಡಮ್, ಖಾಸಗಿ ಶಾಲೆ ಇಲ್ಲ, ಸರ್ಕಾರಿ ಗೌರ್ಮೆಂಟ್ ಶಾಲೆ ಇರೋದು. ನಮ್ಮ ಮನೆಯಿಂದ ಇತ್ತು, ನನ್ನ ಮಗ 8ನೇ ಕ್ಲಾಸ್ ಇತ್ತ, ನನ್ನ ಮನೆ ಬಾಜನ ಕಲ್ತ. ಆಮ್ಯಾಗ ಊರಲ್ಲಿ ಹೈಸ್ಕೂಲ್ ಒಂಚೂರು ದೂರ ಇರ್ತಲ್ಲ, ಹೈಸ್ಕೂಲ್ ಟೆಂತ್ ಅನ್ಕೊ ನಾನೇ ಅಧ್ಯಕ್ಷ ಇದ್ದೆ. ಅಂದ್ರೆ ಮೇಡಮ್, ಶಾಲೆಯಲ್ಲಿ ಮಕ್ಕಳನ್ನ ಈ ತರ ನೋಡ್ಕೋಬೇಕಂತ ಶಿಕ್ಷಕರು ಸರ್ಗೆ ಆದ್ರಿ, ಬರೀ ಅವರಷ್ಟೇ ನೋಡ್ಕೊಳೋದಿಲ್ಲ, ಇವರು ಸದಸ್ಯರು ಅದಕ್ಕೆಲ್ಲ ಅಧ್ಯಕ್ಷರು ಅಂತ ಹೇಳ್ತಾರೆ ಮೇಡಮ್. ಈಗ ಅವಾಗ ಇದ್ದಿಲ್ಲ ಮೇಡಮ್, ಇವಾಗೆಲ್ಲ ಐತೆಲ್ಲ ಅಡಿಗೆ ಮಾಡೋದು ಜಾಸ್ತಿ ಸರ್ಕಿನ ಇವರು ಗಮನ ಕೊಡೋದು. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲರೂ ಇರ್ತಾರೆ ಮೇಡಮ್, ಅವರೇ ಅಭಿವೃದ್ಧಿ ಬಗ್ಗೆ ಜಾಸ್ತಿ ಅವ್ರ ಸರ್ ನಮ್ಮ ಇದ್ ಡಿಪೆಂಡ್ ಮಾಡ್ತಾರ. ನೀವ್ ಹೇಳ್ತಿರ್ಲಿ, ನಿಮ್ಮ ಮಾತ ಕೇಳದವ್ರು ನಮ್ಗ ಅಷ್ಟೊಂದು ಕೇಳಂಗಿಲ್ಲ, ಹಂಗ ಅಡಿಗೆ ಬಸ್ತಾರ ಹಿಂಗ್ ಜಾಸ್ತಿ ಬಸ್ತಾರ ಹಿಂಗ್ ಕೇಳ್ತಾರ, ಹುಡ್ರಿ ನೀಟಾಗಿ ಇನ್ನ ಸರಿಗೆ ಆಸ ಮಾಡಂಗಿಲ್ಲ, ಹುಡ್ರು ಹಂಗ ಊಟ ಸರಿಗೆ ನೀಡಂಗಿಲ್ಲ, ಹಂಗ ಅವ್ರು ನಮ್ ಹೇಗ ಆಗ್ತಾರ, ಟೀಚರ್ಸ್ ನಮ್ಗೆ ಆಗ್ತಾರ, ನಾವು ಹಿಂಗ್ರಿ ಸರಿ ಹೇಳ್ತಾರ ಅನ್ನಂಗಿಲ್ಲ, ಹುಡ್ ನಾವಂತ ಚೆನ್ನಾಗಿ ನೋಡ್ತೀರಿ ಅಂತ ನಾವು ಅಡಿಗೆ ಮಾಡೋದಕ್ಕೆ ಹಾಕಿದ್ರಿ.
0: ಹೌದೌದು ಅಷ್ಟೇ.
4: ಸ್ವಚ್ಛತೆ ಬಗ್ಗೆ ಅಭಿವೃದ್ಧಿ ಅಂದ್ರೆ ಅವರು ಏನಂತಾರೆ ಪ್ಯೂನ್ ಅಂತ ಇರ್ತಾರೆ, ಈಗಿನ ಮಕ್ಕಳು ಕೈಲಿಯರ್ ಮನಸ್ಸಲ್ಲಿ ಅವ್ರ ಏನಲ್ಲಿ ಸ್ವಚ್ಛತೆ ಬಗ್ಗೆ ಏರ ಕಾರ್ಯಕ್ರಮ ಮೀಟಿಂಗ್ ಇರ್ತಾಗ ಮಕ್ಕಳಿಗೆ ಹೇಳ್ತು, ಮಕ್ಕಳಿಗೆ ಹೇಳ್ತಿದ್ರು, ಟೀಚರ್ಸ್ಗೆ ಹೇಳ್ತಿದ್ವಿ, ಅಡಿಗೆ ಮಾಡೋರಿಗೆ ಹೇಳ್ತಿದ್ರಿ ಸ್ವಚ್ಛತೆ ಬಗ್ಗೆ.
0: ಹೌದು.
4: ಮತ್ತೆ ಪಠ್ಯ ಪುಸ್ತಕ ಅಂತ ಬಂದಾಗ ಮೇಡಮ್ ಹೆಂಗ್ರಿ ಸರ್, ಹುಡುಗರು 2 ತಿಂಗಳು ಲೇಟ್ ಆಯ್ತ್ರಿ,

0: ಹೋಗ್ತಾವು, ನಾಳೆ ಓದಕ್ಕ ಗೊಯ್ಯಾಡ್ತಾವ್ ರೀ ನಾವು, ಆಮ್ಯಾಗ ಪೀರಿಯಡ್ಸ್ ಮ್ಯಾಗ ಜಾಡ್ತಾವು. ಆ ಬುಕ್ಕ ತರ್ಗಲ್ ಅಂತೇಳಿ ಸರ್ ಬೇಗ ಒಂದ್ಸರ್ ಬುಕ್ಕ ತರ್ಸಿರ್ಲಿಕ್ಕೆ ಹಳೆ ಮಳೆ ಇದ್ರೆ ಯಾವ ಹುಡ್ರು ಮುಂಚೆಕ್ಲು ಓದಿದ್ವಿ ಇದ್ರೆ ಇಂಪ್ರೂವ್ಮೆಂಟ್ ಆಗಲಿ ಸರ್ ಕೊಡ್ಸ್ರಿ ಟೀಚರ್ ಅಂತ ಖಾಲಿ ಆಗ್ಬಿಟ್ಟಿದ್ವಿ. ಇವ್ರು ಹಿಂಗಾಗಿ ಮೇಡಮ್ ನಾ ಟೆಂತ್ ಅಂತ ಇರ್ತೀನಿಲ್ಲ, ಹುಡುಗರು ಅಷ್ಟೇ ಖುಷಿ ಪಡ್ತಿದ್ರು ಸರ್, ಹೆಂಗ್ ಖುಷಿ ಪಡ್ತಿದ್ರು ಟೀಚರ್ಸ್ ಹೆಂಗ್ ಖುಷಿ ಪಡ್ತಿದ್ರು.
1: ನಾವ್ ಅಂತೀವಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಷ್ಟು ಖಾಸಗಿ ಶಾಲೆಯಲ್ಲಿನೂ ಇರಲ್ಲ ಅಷ್ಟು ಜಾಣರು ಇರ್ತಾರೆ
0: ಮೇಡಮ್. ಅಲ್ಲಿ ಅಲ್ಲಿ ದುಡ್ಡು ಕಟ್ತಾರಲ್ಲ, ಯಾರು ಕೇಳಕ್ಕೂ ಅಧಿಕಾರ ಇರಂಗಿಲ್ಲ ಅನ್ನ ಹೇಳ್ ನೋಡ್ರಿ. ದುಡ್ಡು ಕಟ್ಟಿದ್ದೆ ಅಂತಲ್ಲ, ಅದೊಂದು ಪ್ರೈವೇಟ್ ಸ್ಕೂಲ್ ಆಗುತ್ತಲ್ಲ, ಕಲಿತ ಮಕ್ಳು ಇಲ್ಲ ಅಂತಲ್ಲ, ಜನರಲ್ ಆಗಿ ಕಲಿಯೋದ ಬೇರೆ, ಅದು ಅದಕ್ಕಲ್ಲಿ ಬರೀ ಸೀಮಿತವಾಗಿ ಕಲಿಯೋದೇ ಬೇರೆ ಅಕ್ಷರ ಕಾಲಿ.
1: ಹೌದು
0: ಹೌದ್ರಿ, ನೀವು ಜನರಲ್ ನಮ್ಮ ಮಕ್ಕಳು ಅಂತಾರ ಆಣ್ಯರಿ ಬಸ್ ಇದ್ದಂಗೆ, ಎಪ್ಪತ್ತಾರ ಕೇಳ್ರಿ ಎಣ್ಣಂಗಾರ ಕೇಳ್ರಿ ಹಂಗೆ ಮತ್ತೆ ಎಲ್ಲಾ ರೀತಿಲಿಂದ್ರ ಚಲಿಸ್ತಾವು. ಈಗ ಪ್ರೌಢಶಾಲೆಯಲ್ಲಿ ಅವರು ನಿರ್ಬಂಧ ಟೀಚರ್ಸ್ ಇರ್ಬೋದು, ಊಟದ ಇರ್ಬೋದು, ಅಲ್ಲಿ ಸ್ವಚ್ಛತೆ ಇರ್ಬೋದು, ಓದ್ ಬರ ಇರ್ಬೋದು, ಪಠ್ಯ ಪುಸ್ತಕ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಯಾವ್ದಾಗ್ಲಿ ನಿರ್ಬಂಧ್ರಿ ಈ ದಾಟಿ ಹೋಗ್ಬಾರ್ದಂತ ಅವ್ರು ಕಲಿಸಿರ್ತಾರೆ.
1: ಅಷ್ಟೇ, ಅಲ್ಲಿ ನಿರ್ಬಂಧಗಳು ಬಹಳ ಇರ್ತಾವ ಇಲ್ಲಿ ಸ್ವಲ್ಪ. ಅಲ್ಲ ಇಲ್ಲಿ ಹೆಚ್ಚಾಗಿ ನಾವು ನೋಡೋದಾದ್ರೆ ಬಡವ್ರ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ನಿರ್ಬಂಧನ ಹಾಕದ್ ಎಲ್ಲಿಂದ ಆಗ್ತೈತೆ?
0: ಎಲ್ಲಿ ರೀ ಸಕ್ಕರೆ ಶಾಲೆಯಲ್ಲ ಹಾ ನಿರ್ಬಂಧನ ಹಾಕದಲ್ಲ ಸರ್. ಅಲ್ಲಿ ಮೇಡಮ್ ಒಂದಿನ ಇಲ್ಲ ರೀ, ಒಂದೇ ಬಟ್ಟೆ ಕೆಂದ ಹೋಗ್ಲಿಕ್ಕೆ ನಡೀತೈತಿ, ಒಂದೇ ಪಠ್ಯ ಪುಸ್ತಕ ಬಿಟ್ಟು ಹೋದ್ರೆ ನಡೀತೈತಿ, ಇಲ್ಲಿ ನೋಡ್ರು ಒಂಚೂರು ಹಿಂಗ್ರಿ ಆರಾಮಿಲ್ಲ ಅಂತ ಒಂದ್ ತಿಂಗ್ಳು ಬಿಟ್ಟರು ನಡೀತೈತಿ, ಮತ್ತೆ ಸರಿ ಕಲಸ್ರಿ ನಮ್ಮ ಮಕ್ಳು ಯಾಕೆ ಕಲ್ಸಿಲ್ಲ ಅಂತ ಹೋಗಿ ಮುಂದೆ ಹಿಡ್ದು ಕೇಳ್ತೀವಿ.
1: ಇಲ್ಲಿ ಇಲ್ಲಿ ಎಲ್ಲ ಕೂಲಿಗೆ ಹೋಗೋ ಮಕ್ಳು, ಇಲ್ಲಿ ತಂದೆ ತಾಯಿಗಳೆಲ್ಲ ಕೂಲಿಗೆ ಹೋಗೋರೇ ಇರ್ತಾರಲ್ಲ, ಅವ್ರಿಗೆ ಒಂದ್ ಒಪ್ಪತ್ತು ಊಟ ಹಾಕ ಪರಿಸ್ಥಿತಿನೇ ಇರಂಗಿಲ್ಲ ಅಂತದ್ರಲ್ಲಿ
0: ಅನುಕೂಲ ಸಿಗುತ್ತಾ ಎಲ್ಲದೂ ಸಿಗುತ್ತಾ, ಮತ್ತೆ ಟೀಚರ್ಗೆ ಗೌರವ ಕೊಡ್ಬೇಕು ಸರ್, ಊರಾಗೂ ಚೆನ್ನಾಗಿ ನಾವು ನೋಡ್ಕೋಬೇಕು, ಅವರು ಚೆನ್ನಾಗಿ ಮಕ್ಕಳು ಅವ್ರು ನೋಡ್ಕೋಬೇಕು, ನಾವು ನೋಡ್ಕೋಬೇಕು ಟೀಚರ್ಸ್ ನಮ್ಮ ಊರು ಮಕ್ಕಳನ್ನ ನಾವೇ ನೋಡ್ಕೋಬೇಕು ಅವ್ರನ್ನ. ಹೌದ್ರಿ
1: ಹೌದೌದು,
0: ನಮ್ಮನೆ ನಮ್ಮೂರು ಬಂದಿರ್ತಾರಲ್ಲ ಅವ್ರು, ಎಲ್ಲೆಲ್ಲ ಪಾಪ ಎಲ್ಲಿಂದ್ರ ಬಂದಿರ್ತಾರ ಅವ್ರು, ಅವ್ರು ನಮ್ಮ ಮಕ್ಕಳೇ ನೋಡ್ಬೇಕು ಅವ್ರು, ಇದೆ ನಮ್ಗೆ ಸೀನಿಯರ್ ಇರ್ತಾರೆ ನಾವು ಸಣ್ಣರು ಇಲ್ಲ ಅಂತಲ್ಲ, ಅವ್ರನ್ನ ಚೆನ್ನಾಗಿ ನಾವು ನೋಡ್ಕೋಬೇಕು ಗೌರವದಿಂದ, ಗುರು ಆಗಿ ಅವ್ರನ್ನ ಗುರು ಆಗಿ ಮಕ್ಕಳ ಎಲ್ಲ ರೀತಿ ನಾವು ನೋಡ್ಕೋಬೇಕು, ಅವ್ರ ನಮ್ಮ ಮಕ್ಕಳನ್ನ ಅವ್ರು ಚೆನ್ನಾಗಿ ನೋಡ್ಕೊಂತಾರ ನನ್ನ ಉದ್ದೇಶ.
1: ಅಷ್ಟೇ ಅಷ್ಟೇ, ಅಂದ್ರೆ ಒಟ್ಟಾರೆಯಾಗಿ ನಿಮ್ಮೊಂದು ನಿಮ್ಮ ಊರಲ್ಲಿ ಯಾವ ರೀತಿಯಾಗಿ ಐತೆ ಅಂತ ಶಾಲೆ ಕಂಪೌಂಡ್ ಎಲ್ಲ ಚೆನ್ನಾಗೈತೆ?
0: ಕಂಪೌಂಡ್ ಎಲ್ಲ ಚೆನ್ನಾಗಿತ್ತು ಮೇಡಮ್, ಕಂಪೌಂಡ್ ಇರ್ಬೋದು, ಅಡಿಗೆ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಈಗಿನ ನೀರು ಅಭಿವೃದ್ಧಿ ಮೇಡಮ್ ಎಲ್ಲ ಫಸ್ಟ್ ಇದ್ದಿಲ್ಲ, ನಾವೇ ಟ್ಯಾಂಕ್ ನಲ್ಲಿ ನೀರು ಒಂಥರ ಕೊಳಕು ನೀರು ಕೊಡಿದ್ರು, ಈಗೆಲ್ಲ ಬಹಳ ಅಭಿವೃದ್ಧಿ ಆಯ್ತಲ್ಲ
1: ಮೇಡಮ್,
0: ಎಲ್ಲ ಪೇರೆಂಟ್ಸ್ ಕೇಳ್ತಾರ ಈಗಿನ ಜನರೇಷನ್ ಗೆ ಅವರು ಟೀಚರ್ಸ್ ಎಲ್ಲ ಚೇಂಜ್ ಇರ ಎಲ್ಲ ಗೌರ್ಮೆಂಟ್ ಜನರ ಅಭಿವೃದ್ಧಿ ಬರ್ತಾ ಈಗ ಅನುಕೂಲ ಹಂಗಾಯ್ತು ಮೇಡಮ್, ಬರ್ತಾರೆ ನಡ್ಕೊಂಡು ಹೋಗೋದು ಮುಖ್ಯ, ಟೀಚರ್ಸ್ ಇರ್ಬೋದು, ಊರನ್ನಾರ ಇರ್ಬೋದು, ಮಕ್ಳು ಇರ್ಬೋದು, ಎಲ್ಲರೂ ನಡ್ಕೊಂಡು ಚೆನ್ನಾಗಿರುತ್ತೆ ಊರು ಅಂತ ಹೇಳಿ. ಇಲ್ಲಿ ಸರಿ ಇದ್ದಿಲ್ಲ ಮೇಡಮ್, ನಾನು ನೋಡಕ್ಕಾಗಲಿ ಈಗ 18-20 ವರ್ಷದಿಂದ.
1: ನಿಮ್ಮ ಊರಿನ ಒಂದು ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಹೊರಗೆ ನನ್ಗೆ ಗೊತ್ತಿಲ್ಲ, ಹೋಯ್ದ್ನಲ್ಲ ಇಲ್ಲಿ ನಂಗೆ ಅಷ್ಟು ತಿಳ್ಕೊಳ್ಳೋ ಶಕ್ತಿ ಮತ್ತೆ ಶಾಲೆ ಬೇರೆ ನಾನು ನೋಡ್ಕೊಂಡ್ಕಲ್ಲ ಇಲ್ಲಿ ಎಲ್ಲ ಹೇಳೋದು.
1: ಹೌದೆಲ್ಲ ನೋಡಿ,
0: ಮಾಮೂಲಿ ಐತ್ರಿ ನಮ್ಮೂರಾಗ ಒಂದ್ ಐತ್ರಿ ಅಂತ ಇಷ್ಟೇ ಹೇಳ್ತಾ ಹಂಗ ಮಾಮೂಲಿ ಜನರಲ್ ಆಗಿ ನಾವು ಕಣ್ಣಾರೆ ನೋಡಿದ್ದು ಹೇಳಿದ್ದು ಅವ್ರ ಪಟ್ಮೆಂಟ್ ಮಾಡಿದ್ದು ಪಾಪ ಅವರು ಸರ್ ಗುಟ್ಟ ಟೀಚರ್ ಕೊಟ್ಟು ನಾವು ಹೆಂಗ್ ನಡ್ಕೋಬೇಕು ಪಾಪ ಗೌರವದಿಂದ ಅವ್ರು ನಮ್ ಗುಟ್ಟ ಹೆಂಗ್ ಇರ್ತಿದ್ರು ಎಲ್ಲ ನಾನು ನೋಡ್ಕಿದ್ದೀನಲ್ಲ ರೀ, ಹಂಗಾಗಿ ಗೊತ್ತಾಯ್ತು.
1: ಖಂಡಿತ, ನಮ್ಮ ಜೊತೆ ನಿಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಮೇಡಮ್, ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.
0: ಶುಭ ಸಂಜೆ
1: ತಮಗೂ ಕೂಡ. ಶುಭ ಸಂಜೆ. ತಾಂತ್ರಿಕ ದೋಷದಿಂದ ಕರೆಗಳು ತುಂಬ ಅಷ್ಟಾಗಿ ಬರಲಿಲ್ಲ, ಕೆಲವೊಬ್ಬರು ಕರೆ ಮಾಡಿದರು, ಕರೆ ಮಾಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗಲಿದ್ದು ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು. ಕಾರ್ಯಕ್ರಮ ವಿವರಣೆ ನಂತರ 6:10 ಪ್ರಕಟಣೆಗಳು. 6:00

15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:20 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಜೀವನ ಶೈಲಿ ಕುರಿತು ಲಿವರ್ ಹಾಗೂ ಗ್ಯಾಸ್ಟ್ರೋ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ದಿನಾಂಕ 25/5/2026 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ಮುಂಗಾರು ದಿನೋತ್ಸವ ಕಾರ್ಯಕ್ರಮದ ಭಾನುಲಿ ವರದಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಯಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹಾಗೂ ಪೇಟೆದಾಳೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನೆರಾಳ್ ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳುವಿರಿ. 9:15 ಭಾವಗೀತೆಗಳು. 9:30 ನಾಟಕ ಹೂವು ಅಲ್ಲ ಗೊಬ್ಬರ, ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಕಾನ್ಸೆಪ್ಟ ಫರ್ನಾಂಡಿಸ್. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಎ.ಕೆ. ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನವನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗಿನ ಪ್ರಸಾರದಲ್ಲಿ ಕೇಳಿ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ, 6:30 ಚಿಂತನ, 6:35 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ರಚನೆ ಬಸವರಾಜ್ ಸ್ವಾಮಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ, 9:05 ಭಾವಗೀತೆಗಳನ್ನು ಆಲಿಸುವಿರಿ, 9:30 ಚಿತ್ರಗೀತೆಗಳು, 10:02 10:32 11:02 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನಿತಾ ಶೆಟ್ಟಿ ಮೂಡಬಿದರೆ ಕತೆ ಅವಳ ಹೆಜ್ಜೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಜಂಪಣ್ಣ ಆಶಿಯಾಳ್. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತನ್ಯವನ ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 3:00 FM 102.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುದಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ವಿಭೂತಿ ಮಾರಾಟ ಮಾರುವ ಮೌನೇಶ್ ಅವರು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51-7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಬಿತ್ತರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 08532295898 ಅಥವಾ 08532200312 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
5: ಸಿಕ್ಕಿಬಿದ್ರು.
6: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51-7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಬಿತ್ತಾರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 08532-295-898 ಅಥವಾ 08532-200-312 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕು, ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು,

0: ಪುಸ್ತಕ ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ. ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:20. ಈಗ ಕೇಳಿ ಆರೋಗ್ಯ ಭಾಗ್ಯ ಕಾರ್ಯಕ್ರಮವನ್ನು.
5: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
4: ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಕೇಳಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಜೀವನ ಶೈಲಿ ಕುರಿತು ಲಿವರ್ ಹಾಗೂ ಗ್ಯಾಸ್ಟ್ರೋ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
6: ಪ್ರಿಯ ಕೇಳಿದರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಮೆಡಿಕಲ್
2: ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಯು ಇವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಉದರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪರಿಹಾರಗಳನ್ನು ಕೊಡ್ತಕ್ಕಂಥ ವೈದ್ಯರು. ವಿಶೇಷವಾಗಿ ಇವತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಜೀವನ ಶೈಲಿ ಈ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ
6: ನಮಸ್ಕಾರ.
2: ಕೇಳಿದ್ರೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಎಲ್ಲ ಜನಗಳಲ್ಲಿ ಇದು ಸಾಮಾನ್ಯವಾದಂಥ ಒಂದು ಸಮಸ್ಯೆ ಅಥವಾ ಕಾಯಿಲೆ ಅಂತ ಕೂಡ ಅನ್ಬೋದು. ಹಾಗಾಗಿ ಇವತ್ತಿನ ಜೀವನ ಶೈಲಿ, ಇವತ್ತಿನ ಒಂದು ನಾವು ತಿನ್ನುವ ಆಹಾರ, ಮಾಡ್ತಕ್ಕಂಥ ಕೆಲಸಗಳು, ಒತ್ತಡ ಇವೆಲ್ಲವೂ ಸೇರಿಕೊಂಡು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡ್ತಕ್ಕಂಥ ಸಮಸ್ಯೆ ಆಗಿದೆ. ಹಾಗಾಗಿ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಯಾಕೆ ಬರ್ತದೆ, ಇದಕ್ಕೆ ಏನು ಕಾರಣಗಳು, ಮತ್ತು ಜೀವನ ಶೈಲಿಗೂ ಗ್ಯಾಸ್ಟ್ರಿಕ್ಗೂ ಏನು ಸಂಬಂಧ ಇದೆ ಅನ್ನೋ ಬಗ್ಗೆ ವೈದ್ಯರು ಹೇಳ್ತಾರೆ. ಸರ್, ಪ್ರಾರಂಭದಲ್ಲಿ ಹೇಳಿ, ಗ್ಯಾಸ್ಟ್ರಿಕ್ ಅಂದ್ರೆ ಏನು?
6: ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಬಿಮಾರಿ ಅಲ್ಲ, ಇದು ಹೊಟ್ಟೆಯಲ್ಲಿ ಆಗೋ ಬೇರೆ ಬೇರೆ ತೊಂದರೆನ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಇದು ನಮ್ಮ ಸ್ಟಮಕ್, ಅನ್ನಚೀಲ, ಪಿತ್ತಕೋಶ, ಗಾಲ್ ಬ್ಲಾಡರ್, ಲಿವರ್, ಫುಡ್ ಪೈಪ್, ಈಸೋಫೇಗಸ್, ಸಣ್ಣ ಕರಳು, ದೊಡ್ಡ ಕರಳು, ಅದರಿಂದ ಉಂಟಾಗೋ ಬೇರೆ ಬೇರೆ ಡೈಜೆಷನ್ ಪ್ರಾಬ್ಲಮ್ನ ನಾವು ಗ್ಯಾಸ್ಟ್ರಿಕ್ ಅಂತ ಒಂದು ರೀತಿಯಲ್ಲಿ ಹೇಳ್ತೀವಿ. ಯಾವ ರೀತಿ ಜ್ವರ ಬೇರೆ ಬೇರೆ ಕಾರಣದಿಂದ ಇರ್ಬೋದು, ಆತರ ಗ್ಯಾಸ್ಟ್ರಿಕ್ ನಾವು ಬೇರೆ ಬೇರೆ ಕಾರಣಕ್ಕೆ ನಾವು ಗ್ಯಾಸ್ಟ್ರಿಕ್ ಅಂತ ಒಂದು ಹೊಟ್ಟೆಯಲ್ಲಿ ಆಗೋ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ಕೊಳ್ತೀವಿ. ಈಗ ಒಬ್ಬರು ಗ್ಯಾಸ್ ಅಂದ್ರೆ ಹೆಚ್ಚಿಗೆ ಕೆಳಗಿಂದ ಫ್ಲಾಟುಲೆನ್ಸ್, ಊಸ್ ಜಾಸ್ತಿ ಹೋಗೋದಿಂದ ತೇಗು ಜಾಸ್ತಿ ಬರೋದನ್ನು ಗ್ಯಾಸ್ ಅಂತ ಹೇಳಿದ್ವಿ. ಹೊಟ್ಟೆಯಲ್ಲಿ ನೋವು ಆಗೋದು, ಊಟ ಮಾಡಿದ್ರೆ ಹೊಟ್ಟೆ ಉಬ್ಬಿ ಟೈಟ್ ಆಗಿರೋದು, ಊಟ ಅಜೀರ್ಣ, ಊಟ ಹಸುವಾಗ್ಲಾರ್ದಿರೋದು, ಊಟ ಮಾಡಿದ್ಮೇಲೆ ಊಟ ಮಾಡಿದ ಪದಾರ್ಥ ಉಳಿ ತೇಗು ಬಾಯಲ್ಲಿ ಬಂದು ಎದೆ ಉರಿಯೋದು, ಅಥವಾ ಹೊಟ್ಟೆ ಉಬ್ಬಿ ಗಾಳಿ ಫುಟ್ಬಾಲ್ ತುಂಬಿದಂಗೆ ಆಯಾಸ ಥರ ಆಗೋದು, ಇವೆಲ್ಲನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ದಿನನಿತ್ಯ ಜನ ಡೈರೆಕ್ಟ್ ಆಗಿ ಗ್ಯಾಸ್ಟ್ರಿಕ್ ಅಂತ ಒಂದು ಪದದಲ್ಲಿ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆದಲ್ಲಿ 95-98% ಮೈನರ್ ಪ್ರಾಬ್ಲಮ್, ಹೇಗೆ ನಾವು ಅಂತ ಇದ್ದೀವಿ, ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಪ್ರಾಬ್ಲಮ್ ಇಂದನೇ ಇರುತ್ತೆ. ಕೇವಲ 3-5% ಅಷ್ಟೇ ನಮ್ಮ ಕರುಳಲ್ಲಿ ಮೇಜರ್ ಪ್ರಾಬ್ಲಮ್ಸ್, ಅದಕ್ಕೆ ಸರ್ಜರಿ, ಗಡ್ಡೆ, ಕ್ಯಾನ್ಸರ್ ಈ ತರ ಸಮಸ್ಯೆಗಳು ನಮಗೆ ಇರೋ ಸಾಧ್ಯತೆ ಇರುತ್ತೆ. ಆದರೆ 90-95% ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ, ನಮ್ಮ ದಿನನಿತ್ಯ ಸ್ಟ್ರೆಸ್, ಟೆನ್ಷನೇ ಕಾರಣ ಇರುತ್ತದೆ ಗ್ಯಾಸ್ಟ್ರಿಕ್ ಅಂದ್ರೆ.
2: ಸರ್, ಈಗ ಸಾಕಷ್ಟು ರೀತಿಯ ಸಮಸ್ಯೆಗಳು ಬರ್ಲಿಕ್ಕೆ ಮೇನ್ ಕಾರಣ ಜೀವನ ಶೈಲಿ ಅನ್ನುವಂಥದ್ದು. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಜೀವನ ಶೈಲಿಗೆ ತುಂಬಾ ಸಂಬಂಧ ಇದೆ ಅನ್ನುವಂಥದ್ದು. ಏನು ಜೀವನ ಶೈಲಿ, ಹೇಗೆ ಜೀವನ ಶೈಲಿ ಇಟ್ಕೊಂಡು ಹೋಗ್ಬೇಕು ಅಂತ?
6: ಈಗ ನಮ್ಮ ಸಿಂಪಲ್ ಭಾಷೆದಲ್ಲಿ ನಾನು ಪೇಷಂಟ್ಗೆ ಹೇಳೋದೇನಂದ್ರೆ, ನಮ್ಮ ಹೊಟ್ಟೆ ಇರೋದು ಒಂದು ಹಂಚ ತರ, ಹಂಚನ ಬಿಸಿ ಮಾಡಿ ಒಂದು ದೋಸೆ ಮಾಡಲಿಕ್ಕೆ ಹಂಚು ಇಲ್ಲ ಎಣ್ಣೆ ಕರೆದದ್ದು ಒಂದು ನಮೂನೆ ಟೆಂಪರೇಚರ್ಗೆ ಬಂದ ಮೇಲೆ ಆ ಟೈಮಲ್ಲಿ ನಾವು ಅದರಲ್ಲಿ ದೋಸೆ ಹಾಕ್ಬೇಕು. ಲೇಟಾಗಿ ಹಾಕಿದ್ರು ಬೇಗ ಹಾಕಿದ್ರು ಅದು ಹೊಗೆ ತರ ಬಂದು ಕೆಟ್ಟ ಹೋಗುತ್ತೆ. ನಾರ್ಮಲ್ ಒಳ್ಳೆ ಊಟ ಟೈಮಿಗೆ ತಗೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಾವು ಹಿಟ್ಟು ಜಾಸ್ತಿ ಹಾಕಿದ್ರು ಕಮ್ಮಿ ಹಾಕಿದ್ರು ಕೆಟ್ಟ ಹೋಗುತ್ತೆ. ಅದೇ ರೀತಿ ನಾವು ದಿನನಿತ್ಯ ಮಾಡೋ ಊಟದಲ್ಲಿ ಬಗೆ ಬಗೆ ಚೇಂಜಸ್ ಮಾಡಿಕೊಂಡು ನಾವು ದಿನನಿತ್ಯ ತಿನ್ನೋ ಊಟ ಬಿಟ್ಟು ಬೇರೆ ಊಟ ಮಾಡೋದ್ರಿಂದ ಈಗ ಬರ್ತಾ ಬರ್ತಾ ಫಾಸ್ಟ್ ಫುಡ್ಡು, ಹೊರಗಿನ ಊಟ, ಮನೆ ಊಟ ಬಿಟ್ಟು ಹೊರಗಡೆ ತುಂಬ ಆಯಿಲ್, ಊಟದಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ ತುಂಬ ಜನ ತಮಗೆ ಗೊತ್ತಿರುತ್ತೆ, ಇಲ್ಲಿ ಊಟ ಮಾಡಿದರೆ ಆಫೀಸ್ ಹತ್ರ ಒಗ್ಗರಣೆ ತಿಂದರೆ, ಅಲ್ಲಿ ಊಟ ಮಾಡಿದರೆ ಪೂರಿ ತಿಂದರೆ ಬರುತ್ತೆ ಅಂತ. ಆದರೂ ಅದು ಒಂದು ಟೆಂಪ್ಟಿಂಗ್, ಒಂದು ಟೈಮ್ಗೆ, ನಮ್ಮ ಸಂದರ್ಭಕ್ಕೆ, ಕೆಲಸ ನಿತ್ಯದಲ್ಲಿ ತಪ್ಪದೆ ಅವರಿಗೆ ಕಾರಣಕ್ಕೆ ಊಟ ಮಾಡಬೇಕಾಗುತ್ತೆ. ಹಂಗಾಗಿ ತುಂಬ ಜನಕ್ಕೆ ಸಫರ್ ಆಗ್ತಾರೆ. ಎರಡನೇ ಕಾರಣ ನಮ್ಮ ಜೀವನ ಶೈಲಿ, ಸ್ಟ್ರೆಸ್, ಟೆನ್ಷನ್, ಮಾನಸಿಕ ಒತ್ತಡ. ಸಾಮಾನ್ಯವಾಗಿ ನಾವು ಹೆಲ್ದಿಯಾಗಿದ್ರು ಒಂದೆರಡು ದಿನ ರಾತ್ರಿ ನಿದ್ದೆ ಸರಿ ಮಾಡಿಲ್ಲ, ಪ್ರಯಾಣ, ಮನೆಯಲ್ಲಿ ಫಂಕ್ಷನ್ ಇದ್ದು ಎರಡು ದಿನ ನಿದ್ದೆ ಸರಿ ಆಗಿಲ್ಲ ಅಂದ್ರೆ ಮರುದಿನ ಊಟ ಡೈಜೆಷನ್ ಸರಿ ಆಗ್ಲಾರ್ದ ನಮಗೆ ತೊಂದರೆ ಆಗುತ್ತೆ. ಅದೇ ಅವತ್ತಿನ ದಿನ ರಾತ್ರಿ ನಾವು ಬಹಳ ಜನ ಸ್ಮಾರ್ಟ್ ಆಗಿ ಒಂದಿನ ಸ್ವಲ್ಪ ಊಟ ಕಮ್ಮಿ ಮಾಡಿ ಒಳ್ಳೆ ನಿದ್ರೆ ಮಾಡಿದ್ರೆ ಮರುದಿನ ಸೆಟ್ ಆಗುತ್ತೆ. ಆದ್ರೆ ತುಂಬಾ ಜನ ಅಲ್ಲಿ ದಿನನಿತ್ಯ ಕೆಲಸದ ಒತ್ತಡ, ಸ್ಟ್ರೆಸ್, ಟೆನ್ಷನ್, ನಿದ್ದೆ ಬರಲಾರ್ದಂತ ಯೋಚನೆ, ಚಿಂತೆ ಪ್ರತಿದಿನ ಮಾಡೋರು ಇದ್ದಾರೆ ತುಂಬಾ ಜನ. ಅವರು ಹೊರಗಡೆ ಹೇಳ್ಕೊಳಲ್ಲ, ರಾತ್ರಿ ಬರೀ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಎಚ್ಚರ ಕಾಯ್ಕೊಂತ ಕುಂದ್ರವರೇ ತುಂಬಾ ಜನ ಇದ್ದಾರೆ. ಆತರ ಪ್ರತಿನಿತ್ಯ ಇದ್ದವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಲೇಡೀಸ್ ಅಲ್ಲಿ ನಾವು ಇತ್ತೀಚೆಗೆ ರಾಯಚೂರಲ್ಲಿ ತುಂಬಾ ನೋಡ್ತಾ ಇದ್ದೀವಿ, ಸ್ಟ್ರೆಸ್, ಟೆನ್ಷನ್, ಅದರಿಂದ ಪೆರಿಮೆನೋಪಾಸಲ್ ಅಂದ್ರೆ ಮುಟ್ಟು ನಿಂತೋಗೋ ಟೈಮ್ ಅಲ್ಲಿ ಅವರಿಗೆ ಹಾರ್ಮೋನ್ಸ್ ನ ಪ್ರಾಬ್ಲಮ್ ಇಂದನೂ ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಇವರಿಗೆಲ್ಲ ಗ್ಯಾಸ್ಟ್ರಿಕ್ ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಆಗ್ತದೆ.
2: ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸಾಮಾನ್ಯವಾಗಿ ಬೇರೆ ಬೇರೆ ಕಾರಣಕ್ಕೆ ಬರ್ತದೆ, ಮಾನಸಿಕ ಒತ್ತಡ, ಸರಿಯಾದ ಒಂದು ನಿದ್ದೆ ಆಗಿಲ್ಲ ಅಂತಂದಾಗ, ಮತ್ತು ಊಟದಲ್ಲಿ ಕೂಡ ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟ ಮಾಡದಿದ್ರು ಕೂಡ ಬರ್ತದೆ ಅನ್ನುವಂಥ. ಸರ್, ಈಗ ಅನೇಕರು ಅನೇಕ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತವ ಅನ್ನುವಂಥದ್ದು, ಬೇರೆ ಬೇರೆ ರೀತಿಯ ತೊಂದರೆಗಳು ಬರ್ತವೆ. ಗ್ಯಾಸ್ಟ್ರಿಕ್ನ ಸಿಂಪ್ಟಮ್ ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ, ಆ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ಕೇಳಿಕರಿಗೆ ತಿಳಿಸಿ. ಯಾಕಂದ್ರೆ ಕೆಲವು ಗ್ಯಾಸ್ಟ್ರಿಕ್ ಆದವರಿಗೆ ಎದೆ ಉರಿ ಆಗುತ್ತೆ, ಕೆಲವರು ಬೇರೆ ಸಮಸ್ಯೆಗಳಾಗ್ತವೆ, ಕೆಲವರು ಹಾರ್ಟ್ ಬರ್ನ್ ಅಂತ ಆಗ್ತದೆ, ಬೇರೆ ಬೇರೆ ರೀತಿ ಸಿಂಪ್ಟಮ್ಸ್ಗಳಾಗ್ತವೆ. ಅದಕ್ಕೆ ಕೆಲವರು ನಿರ್ಲಕ್ಷ್ಯ ಮಾಡೋರ್ತವೆ, ಒಂದೊಂದು ಸಲ ಹಾರ್ಟ್ ಪ್ರಾಬ್ಲಮ್ ಬಂದವರು ಕೂಡ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡಿರ್ತಾರೆ. ಹಂಗಾಗಿ ಇದರ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ಹೇಳಿ.
6: ಗ್ಯಾಸ್ಟ್ರಿಕ್ ಅಲ್ಲಿ ನಮಗೆ ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ನಾವು ಮೋಷನ್ ಪಾಸ್ ಮಾಡೋ ಜಾಗದಿಂದ ಪ್ರಾಬ್ಲಮ್ಸ್ ಅಲ್ಲಿ ಬೇರೆ ಬೇರೆ ತರ ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಎದೆ ಬ್ಯಾನಿ ಅಂತ ಎದೆ ಉರಿ, ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್, ಇದು ಒಂದು ಸಪರೇಟ್ ಪಾರ್ಟ್. ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್, ಇದನ್ನ ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತೇಳಿ ಸಪರೇಟ್, ಸ್ಟಮಕ್ ಅಲ್ಲಿ ಪ್ರಾಬ್ಲಮ್ಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದ್ರ ಜೊತೆ ಗಾಲ್ ಬ್ಲಾಡರ್ ಅಲ್ಲಿ ಇರೋ ನೋವು ನಮಗೆ ಗ್ಯಾಸ್ಟ್ರೈಟಿಸ್ ತರ ಕಂಡು ಬರುತ್ತೆ. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು ಮತ್ತೆ ದೊಡ್ಡ ಕರಳಲ್ಲಿ ಮೂವ್ಮೆಂಟ್, ಡೈಜೆಷನ್ ಸ್ಲೋ ಆಗೋದ್ರಿಂದ ಹೊಟ್ಟೆ ಉಬ್ಬೋದು, ಅದನ್ನ ನಾವು ಪೋಸ್ಟ್ ಪ್ಯಾಂಡಿಯಲ್ ಡಿಸ್ಟ್ರೆಸ್ ಅಂದ್ರೆ ಊಟ ಮಾಡಿದ ನಂತರ ಒಂದು ಡಿಸ್ಕಂಫರ್ಟ್ ಉಬ್ಬಿದಂಗೆ ಹೊಟ್ಟೆ ಸಂಕಟ ಆದಂಗೆ ಅದು ಆಗುತ್ತೆ. ನೆಕ್ಸ್ಟ್ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತೆ IBS ತುಂಬಾ ಜನ ಕೇಳಿರ್ತಾರ. ಇದು ಏನಂದ್ರೆ ನಮ್ ಸಣ್ಣ ಕರಳು ದೊಡ್ಡ ಕರಳಲ್ಲಿ ಮೂವ್ಮೆಂಟ್ ಜಾಸ್ತಿ ಕಮ್ಮಿ ಆಗೋದ್ರಿಂದ, ಜಾಸ್ತಿ ಒಂದು ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕಿರುತ್ತೆ, ಆದ್ರೆ ತರತರ ಕಾರಣದಿಂದ ಮೂವ್ಮೆಂಟ್ ಜಾಸ್ತಿ ಆದ್ರೆ ಸ್ವಲ್ಪ ಸ್ವಲ್ಪ ಮೋಷನ್ ಹೆಚ್ಚಿಗೆ ಸತ್ತೆ ಗ್ಯಾಸ್ಟ್ರಿಕ್ ಮೋಷನ್ ತರ ಅಂತಾರೆ ಸ್ವಲ್ಪ ಜನ. ಸ್ವಲ್ಪ ಜನ ಗ್ಯಾಸೇ ಪಾಸ್ ಆಗಲ್ಲ, ಮೋಷನೇ ಸರಿ ಆಗಲ್ಲ, ಕಾನ್ಸ್ಟಿಪೇಷನ್ ಅಂತ ಹೊಟ್ಟೆ ಉಬ್ಬಿದಂಗೆ ಸರಳಾಗಿ ಫ್ರೀ ಆಗಿ ಬರಲ್ಲ, ಮೋಷನ್ ಇನ್ನೂ ಉಳ್ಕೊಂಡಂಗೆ ಅನ್ಸೋದು, ಈ ತರ ತರ ತರ ಪ್ರಾಬ್ಲಮ್ ಇರುತ್ತೆ. ಮೋಸ್ಟ್ ಕಾಮನ್ ಡೇಂಜರಸ್ ಪ್ರಾಬ್ಲಮ್ ನಮ್ ಹಾರ್ಟ್ ಅಟ್ಯಾಕ್ಗೆ ಇದಕ್ಕೆ ಡಿಫ್ರೆನ್ಸಿಯೇಷನ್. ಹಾರ್ಟ್ ಅಟ್ಯಾಕ್ಗೆ ಗ್ಯಾಸ್ಟ್ರಿಕ್ಗೆ ಸ್ವಲ್ಪ ಜನ ಗ್ಯಾಸ್ಟ್ರಿಕ್ ನ ಹಾರ್ಟ್ ಅಟ್ಯಾಕ್ ಅಂತೇಳಿ ಪ್ರತಿನಿತ್ಯ ಎರಡು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಎದೆ ಊರಿಗೆ ಇ ಸಿ ಜಿ ಮಾಡಿಸ್ಕೊಂಡು 15 ECG ಮಾಡಿಸ್ಕೊಂತಾರೆ. ಅವರು ಒನ್ ಟೈಮ್ ಎರಡು ಟೈಮ್ ಹಾರ್ಟ್ ಡಾಕ್ಟರ್ ಫಿಸಿಷಿಯನ್ ಹಾರ್ಟ್ ಇಲ್ಲ ಅಂದ್ಮೇಲೆ ಇಷ್ಟು ಸತೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಬರುತ್ತಾ ಅನ್ನೋ ತಿಳುವಳಿಕೆ ಮಾಡ್ಕೋಬೇಕು. ನಾವು ಇನ್ನೂ ಅದು ಪ್ರತಿನಿತ್ಯ ನನಗೆ ಹಾರ್ಟ್ ಅಟ್ಯಾಕ್ ಅನ್ನೋ ಭಯನೇ ಇರ್ತಾರೆ, ಇಟ್ಕೋಬಾರ್ದು. ಒಂದ್ ಸತೆ ನೋವಿತ್ತು ಚೆಕಪ್ ಮಾಡಿಸಿದ್ಮೇಲೆ ಮತ್ತೆ ಹಾರ್ಟ್ ಅಟ್ಯಾಕ್ ಇರೋ ಸಾಧ್ಯತೆ ಕಮ್ಮಿ. ಜನ ನಮಗ್ ತುಂಬಾ ದಿನದಿಂದ ಗ್ಯಾಸ್ಟ್ರಿಕ್ ಇದೆ, ಎದೆ ಉರಿ, ಊಟ ಮಾಡಿದ್ರೆ ಎದೆ ಸಂಕಟ ಆಗೋದಿದೆ ಅಂತೇಳಿ ಹಾರ್ಟ್ ಅಟ್ಯಾಕ್ ಆದಾಗ ಇದನ್ನ ಸಿಂಪ್ಟಮ್ಸ್ ನ ಮಿಸ್ಲೀಡ್ ಮಾಡ್ಕೊಂತಾರೆ. ಈ ಸಿಂಪ್ಟಮ್ ಕೇವಲ ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಆಗುತ್ತೆ, ಆಯಾಸ ಇರುತ್ತೆ, ಮೈಯಲ್ಲಿ ಸ್ವೆಟ್ಟಿಂಗ್ ಇರುತ್ತೆ, ಒಮ್ಮೆ ವಾಮಿಟಿಂಗ್ ಆಗುತ್ತೆ. ಈ ತರ ಸಿಂಪ್ಟಮ್ಸ್ ಬಂದಾಗ ನೆಗ್ಲೆಕ್ಟ್ ಮಾಡಲಾರ್ದೆ ಹಾರ್ಟ್ಗೆ ಆಸ್ಪತ್ರೆಗೆ ಹೋಗಿ ಒಂದು ECG ಟ್ರೋಪನಿನ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ನ ಬೇಗ ಪತ್ತೆ ಹಚ್ಚಬಹುದು. ಸ್ಟಿಲ್ ಸಿವಿಯರ್ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ನೋ ಹಾರ್ಟ್ ಅಟ್ಯಾಕ್ ತರ ಕಂಡಿ ಬರುತ್ತೆ. ಈ ತರ ಇದ್ದು ಇಷ್ಟು ತೊಂದರೆ ಆದ್ಮೇಲೆ ECG ಇದು ನಾರ್ಮಲ್ ಇದ್ರೆ ನೋ ಗ್ಯಾಸ್ಟ್ರಿಕ್ ಸಿವಿಯರ್ ಗ್ಯಾಸ್ಟ್ರಿಕ್ ನೋ ಈ ತರ ಬರುತ್ತೆ. ಆದ್ರೆ ಹಾರ್ಟಿನ ತೊಂದರೆ ರೂಲ್ ಔಟ್ ಮಾಡಿದ್ಮೇಲೆ ಎಂಡೋಸ್ಕೋಪಿ ಮಾಡಿ ಫುಡ್ ಪೈಪ್ ಅಲ್ಲಿ ಗಾಯ ತರ ಚೆಕಪ್ ಅಲ್ಲಿ ತಿಳ್ಕೊಂಡು ಅದರದ್ದು ಪೂರಾ ಟ್ರೀಟ್ಮೆಂಟ್. ಜನ ಏನ್ ಮಾಡ್ತಾರೆ, ಒಂದ್ ದಿನ ಎರಡು ದಿನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಆರಾಮಾಗಲೇ ಬಿಟ್ಬಿಡ್ತು, ಅಲ್ಲಿ ಒಳಗಡೆ ಗಾಯ ಪೂರ್ತಿ ಸ್ವಚ್ಛವಾಗಿ ಕ್ಲಿಯರ್ ಆಗಿರಲ್ಲ. ಜನ ಯಾವಾಗ ತೊಂದರೆ ಆಗುತ್ತೆ ಎರಡು ದಿನ ತಗೊಂತಾರೆ, ಒಳಗಡೆ ಅನ್ನನಾಳದ ಗಾಯ ನಮಗೆ ಕಾಣೋದಿಲ್ಲ, ಟೆಂಪರವರಿ ಟ್ರೀಟ್ಮೆಂಟ್ ತಗೊಂಡು ಬಿಟ್ಬಿಡ್ತಾರೆ. 20-25 days ಮಿನಿಮಮ್ ಟ್ರೀಟ್ಮೆಂಟ್ ತಗೋಬೇಕಿರುತ್ತೆ ಎದೆ ಉರಿ ಸಂಕಟಕ್ಕೆ. ನಮ್ ಜನ 3-4 days ಟ್ಯಾಬ್ಲೆಟ್ ತಗೊಂಡು ಬಿಟ್ಬಿಡ್ತಾರೆ, ಮತ್ತೆ ರಿಪೀಟ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ.
7: ಸರ್, ತುಂಬಾ ಜನ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೆಳಗ್ಗೆ ಮತ್ತು ಸಂಜೆ ಟ್ಯಾಬ್ಲೆಟ್ ತಗೊಳಕ್ಕೆಂದ್ರೆ ಇರ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಒಂದ್ ವೇಳೆ ಜಾಸ್ತಿ ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟು ಸಿವಿಯರ್ ಯಾಕೆ ಆಗಿರ್ತದೆ? ಅಥವಾ
6: ಇದನ್ನ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಅಂತ ಅಂತೀವಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ಊಟ ನೀರಿನ ಇನ್ಫೆಕ್ಷನ್ ಇಂದ ಹೊಟ್ಟೆಯಲ್ಲಿ ಬಂದು ಈ ಬ್ಯಾಕ್ಟೀರಿಯಾ ಸ್ಟಮಕ್ ಅಲ್ಲಿ ಇರುತ್ತೆ. ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಹೊಟ್ಟೆಯಲ್ಲಿ ಆಸಿಡ್ ಉತ್ಪನ್ನಿ ಜಾಸ್ತಿ ಆಗುತ್ತೆ. ಆ ಆಸಿಡ್ ಇರಿಟೇಷನ್ ಗೆ ಹೊಟ್ಟೆ ನೋವು ಸಂಕಟ ಜಾಸ್ತಿ ಆಗುತ್ತೆ. ಅದರಿಂದ ಇವರಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಾಗ ಆಸಿಡಿಟಿ ಕಮ್ಮಿ ಆಗುತ್ತೆ, ಮತ್ತೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡೋದಿಂದ ತಿರ್ಗಾ ಅವರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇಂಥ ಅವರಿಗೆ ನಾವು ಎಂಡೋಸ್ಕೋಪಿ ಮೂಲಕ ಚೆಕಪ್ ಮಾಡಿ ಹೆಚ್ ಪೈಲೋರಿ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಹೆಚ್ ಪೈಲೋರಿ ಕೋರ್ಸ್, ಆ ನಂತರ ವಾಟರ್, ಊಟ ಹೈಜಿನಿಕ್ ಆಗಿ ಕಂಟಿನ್ಯೂ ಮಾಡಿದ್ರೆ ಮತ್ತೆ ರಿಟರ್ನ್ ಆಗಿ ಗ್ಯಾಸ್ಟ್ರಿಕ್ ಬರಲ್ಲ.
7: ಈಗ ಗ್ಯಾಸ್ಟ್ರಿಕ್ ಗಾಯಕ್ಕೆ ಕೋರ್ಸ್ ಅನ್ನೋದು ಇದೇನ ಇಷ್ಟು ದಿನ ತಗೋಬೇಕು ಅನ್ನೋದು?
6: ಇದು ಕೋರ್ಸ್ 14 ಡೇಸ್ ಎಚ್ ಪೈಲೋರಿ ಟ್ರೀಟ್ಮೆಂಟ್ ಇರುತ್ತೆ ಸರ್. ಆಂಟಿಬಯೋಟಿಕ್, ಅಮಾಕ್ಸ್ಲಿನ್, ಕ್ಲಾರಿಥ್ರೋಮೈಸಿನ್ ಮತ್ತೆ 2 ಪ್ಯಾಂಟೋಪ್ರಾಜೋಲ್ ಎಸ್ಮೋಪ್ರಾಜೋಲ್ ಟ್ಯಾಬ್ಲೆಟ್ ಇನ್ ಕೋರ್ಸ್ ಇರುತ್ತೆ. 14 ದಿನ ಕಂಪಲ್ಸರಿ ತಗೋಬೇಕಿರುತ್ತೆ. ಅದು ತಗೊಳ್ಳೋದಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ನಾವು ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಳ್ಳೋದು ನಾವು ಅವಾಯ್ಡ್ ಮಾಡಬಹುದು.
7: ಸರ್, ಅನೇಕ ರೀತಿಯಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರ್ತದೆ. ಕೆಲವು ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಒಳಗಡೆ ಬೇರೆ ಬೇರೆ ಕ್ಯಾನ್ಸರ್ ಅಂತಹ ಒಂದು ಸಮಸ್ಯೆಗಳು ಕಂಡು ಬರ್ತದೆ ಅಂತ ಗೊತ್ತಾಗ್ತದೆ. ಇದು ಹೇಗೆ ಕಂಡುಕೊಳ್ಳೋದು ಅಂತ?
6: ಬಹಳ ಜನ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರೈಟಿಸ್ ಅಂತ ಟ್ಯಾಬ್ಲೆಟ್ ತಗೊಂಡು ಏನೋ ತೊಂದರೆ ಇರಲ್ಲ, ತುಂಬಾ ಜನ ತಗೊಂತ ಯಾವ ರೀತಿ ಸಮಸ್ಯೆ ಇರಲ್ಲ. ಆದ್ರೆ ಇದರಲ್ಲಿ ಒಂದು 3-4% ಜನ ಗ್ಯಾಸ್ಟ್ರೈಟಿಸ್ ಅಂತ ಇತ್ಕೊಂಡು ನಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ನೋಡಿರ್ತೀವಿ, ಆಮೇಲೆ ಚೆಕಪ್ ಮಾಡಿದಾಗ ಕ್ಯಾನ್ಸರ್ ಇದೆ, ಅಡ್ವಾನ್ಸ್ಡ್ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಬಹಳ ಲೇಟ್ ಸ್ಟೇಜ್ ಅಲ್ಲಿ ಬಂದಿದೆ, ಅವ್ರು ಬರೀ ಟ್ಯಾಬ್ಲೆಟ್ ತಗೊಂತ ಟೈಮ್ ಪಾಸ್ ಮಾಡಿದಾರ ಅಂತ ಸಂದರ್ಭ ಕೇಳಿಪಟ್ಟಿರ್ತಾರೆ. ಇದರಲ್ಲಿ ಮೇನ್ ನಾವು ಎಲ್ಲ ಗ್ಯಾಸ್ಟ್ರೈಟಿಸ್ ಒಂದೇ ನಾನು ಏನಂದ್ರೆ 95% ಏನ್ ಡೇಂಜರ್ ಇಲ್ಲ ಅಂದ್ರೆ, ಆದ್ರೆ 5% ಮಾತ್ರ ಪ್ರಾಬ್ಲಮ್ ಇರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಊಟ ದಿನನಿತ್ಯ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ, ಊಟ ಮಾಡ್ಲಿಕ್ಕೆ ಕ್ರಮೇಣ ಕಮ್ಮಿ ಆಗ್ತಿದೆ, ಇದರಲ್ಲಿ ಅವರು ತಿಳ್ಕೋಬಹುದು, ಅವರಿಗೆ ಊಟ ನೀಡುವ ಮನೆಯವ್ರನ್ನು ಜೊತೆ ಊಟ ಮಾಡೋರ್ನು ಕಂಡುಹಿಡಿಬಹುದು. ಅವರು ಊಟ ಕ್ವಾಂಟಿಟಿ ಕಮ್ಮಿ ಆಯ್ತು, ಮುಂಚೆ ತಿನ್ನೋದು 3 ರೊಟ್ಟಿ ತಿನ್ನೋ ಜಾಗದಲ್ಲಿ 2 ರೊಟ್ಟಿ 1.5 ರೊಟ್ಟಿಗೆ ಬರ್ತಾ ಬರ್ತಾ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಅಂದ್ರೆ ಖಂಡಿತ ಅವರು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಬೇಕು, ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ತಗೋಬಾರ್ದು. ಎರಡನೇದು, ಯಾರಿಗೆ ವೇಟ್ ಕಮ್ಮಿ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಆರೋಗ್ಯದಲ್ಲಿ 1 ತಿಂಗಳ 2 ತಿಂಗಳ 3 ತಿಂಗಳದಲ್ಲೂ ವೇಟ್ ಕಮ್ಮಿ ಆಯ್ತು, 1-3 ಕೆಜಿ 4 ಕೆಜಿ ವೇಟ್ ಕಮ್ಮಿ ಆಯ್ತು ಅಂದ್ರೆ ಡಾಕ್ಟರ್ನ ಕಂಪಲ್ಸರಿ ಕನ್ಸಲ್ಟ್ ಮಾಡಬೇಕು. ಏನಾದರೂ ಬ್ಲಡ್ ಚೆಕಪ್ ಮಾಡಿದಾಗ ಅವರಿಗೆ ರಕ್ತ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಖಂಡಿತ ಡಾಕ್ಟರ್ನ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಖಂಡಿತ ಅವರಿಗೆ ಚೆಕಪ್ ಮಾಡಬೇಕು. ನಮ್ ಇಂಟೆಸ್ಟ್ GI ಸಿಸ್ಟಮ್ ಅಂದ್ರೆ ಜೀರ್ಣ ಶಕ್ತಿ ಮಾಡೋ ಸಿಸ್ಟಮ್, ಫುಡ್ ಪೈಪ್ ಇಂದ ಈ ಮೋಷನ್ ಹೋಗೋ ಜಗತ್ತಲ್ಲ, ತುಂಬಾ ಉದ್ದ ಬ್ಲಡ್ ವೆಸಲ್ಸ್ ಕನೆಕ್ಟಿವಿಟಿ ಇರುತ್ತೆ. ಅಲ್ಲಿ ಏನ್ ಗಾಯ ಇದ್ರು ಅಲ್ಲಿಂದ ಬ್ಲಡ್ ಸೋರಿ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಆಗುತ್ತೆ. ಯಾವಾಗ ನಮ್ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ರಿಪೀಟೆಡ್ ಆಗಂದ್ರೆ ಅವ್ರನ್ನು ಕಂಪಲ್ಸರಿ ಚೆಕಪ್ ಮಾಡಬೇಕು. ಪೈಲ್ಸ್ ಇದ್ರು ಕೂಡ ಬ್ಲಡ್ ಕಮ್ಮಿ ಆಯ್ತು, ಮೋಷನ್ ಸರಿ ಆಗದೆ ಇದ್ರು ಚೆಕಪ್ ಮಾಡಿಸ್ಕೋಬೇಕು. ನಮ್ಮ ಅದ್ರಲ್ಲಿ ನಾವು ಪೇಷಂಟ್ ಗ್ಯಾಸ್ಟ್ರಿಕ್ ಅಂತ ಬಂದ್ರೆ, ಯಾರು ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ ಇದ್ರೆ, ಸಾಮಾನ್ಯವಾಗಿ ನಾವು ಪೇಷಂಟ್ ಏಜ್ ಎಲ್ಡರ್ಲಿ ಏಜ್ ಇದ್ರೆ, ಯಾರು 60 ವರ್ಷ 65 ವರ್ಷ 55 ವರ್ಷ ಅವರಿಗೆ ನಾವು ಸಡನ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಅವರಿಗೆ ನಾವು ಚೆಕಪ್ ಖಂಡಿತ ಮಾಡ್ತೀವಿ. ಅದೇ 25 ವರ್ಷ ಹುಡುಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಬಂದ್ರೆ ಅವರಿಗೆ ನಾವು ತುಂಬಾ ಚೆಕಪ್ ಮಾಡೋದಿಲ್ಲ. ಯಾರಿಗೆ ವೇಟ್ ಕಮ್ಮಿ ಆಗಿದೆ ಅಂತೀವೋ, ಯಾರಿಗೆ ಊಟ ಹಸುವು ಕಮ್ಮಿ ಆಗುತ್ತೆ, ಯಾರಿಗೆ ನಿತ್ರಾಣ ದಿನನಿತ್ಯ ಮಾಡೋ ಕೆಲಸದಲ್ಲಿ ಶಕ್ತಿ ಉಲ್ಲಾಸ ಕಮ್ಮಿ ಆಗ್ತಾ ಇದೆಯೋ ಅವರಿಗೆ ನಾವು ಖಂಡಿತ ಚೆಕಪ್ ಮಾಡಬೇಕು. ಏಜ್ ಎಲ್ಡರ್ಲಿ ಏಜ್, ಯಾರು 55 ಇಯರ್ಸ್ ಮೇಲೆ 50 ಇಯರ್ಸ್ ಮೇಲೆ ಇರ್ತಾರೋ ಅವರಿಗೆ ದೀರ್ಘ, ಈಗ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಅವರಿಗೆ ಟ್ಯಾಬ್ಲೆಟ್ ತಗೊಂಡು ಹೋಗ್ಬಾರ್ದು, ಅವರು ಚೆಕಪ್ ಮಾಡ್ಕೋಬೇಕು.
7: ಸರ್, ಈಗ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಪದೇ ಪದೇ ಟ್ಯಾಬ್ಲೆಟ್ ತಗೊಳ್ತಾರೆ, ಅದರ ಒಳಗಡೆ ಬೇರೆ ರೀತಿಯ ಸಮಸ್ಯೆ ಇರ್ತದೆ. ಹಾಗಾಗಿ ಈ ಆ ಸಮಸ್ಯೆಯನ್ನು ಕಂಡುಕೊಳ್ಳಿಕ್ಕೆ ಮೊದಲು ವೈದ್ಯರನ್ನು ಕಂಡು ಆಮೇಲೆ ಗ್ಯಾಸ್ಟ್ರಿಕ್ಗೆ ಪರಿಹಾರ ಕಂಡುಕೊಂಡ್ರೆ ಒಳ್ಳೇದಂತ ಅನಿಸ್ತದೆ ಸರ್,
6: ಸ್ಪೆಷಲಿ ಎಲ್ಡರ್ಲಿ ಏಜ್ ಅವರು.
7: ಸರ್, ಜೀವನ ಶೈಲಿ ಬಗ್ಗೆ ಹೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಹರಿಬರಿ ಅನ್ನುವಂತ ಒಂದು ಜೀವನ ಶೈಲಿ ನಮ್ಮೆಲ್ಲರದ್ದಾಗಿದೆ. ಹಾಗಾಗಿ ಇದನ್ನು ಒಂದು ಜೀವನ ಶೈಲಿ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ?
6: ಇದನ್ನ 3 ರೀತಿ ಪ್ರಾಬ್ಲಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. 1, ಎದೆ ಉರಿಯೋದು, ಹೊಟ್ಟೆ ಸಂಕಟ ಅಂತಾರೆ ಜನ. ಏನ್ ಮಾಡ್ತಾರೆ, ಕೆಲಸ ಮುಗಿಸ್ಕೊಂಡು ಎಲ್ಲದಕ್ಕಿಂತ ಮೇನ್ ತಪ್ಪು, ರಾತ್ರಿ 8-9 ಗಂಟೆಗೆ ಊಟ ಮಾಡಿ, ಅದನ್ನು ಹೇಗೆ ಅಂದ್ರೆ ದಿನದೆಲ್ಲ ಕೆಲಸದ ಊಟ ರಾತ್ರಿ ಊಟ ಮಾಡಿಕೊಂಡು ಇಮಿಡಿಯೇಟ್ಲಿ ಮಲ್ಕೊಂತಾರೆ. ಆತರ ನಮ್ ಹೊಟ್ಟೆ ಸ್ಟಮಕ್ ಅನ್ನೋದು ಒಂದು ಬಾಟಲ್ ಇದ್ದಂಗೆ, ಅದರಲ್ಲಿ ಊಟ ಎಲ್ಲ ತುಂಬಿಸ್ಬಿಟ್ಟು ನಾವು ಮಲ್ಕೊಂಡಾಗೆ ಅದು ವಾಪಸ್ ನಮ್ ಫುಡ್ ಪೈಪಿಗೆ ಬಂದು ಒಳಗಡೆ ಗಾಯ ಮಾಡ್ತಾ ಇರುತ್ತೆ. ಇದರಿಂದ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್, ಎದೆ ಉರಿ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಿಟ್ಟು ಟೈಮ್ ಊಟ, ಊಟದಲ್ಲಿ ಜಾಸ್ತಿ ಎಣ್ಣೆ ಮಸಾಲ ಈ ತರ ಊಟ ಮಾಡೋದಿಂದ ಸ್ಟಮಕ್ ಅಲ್ಲಿ ಊಟ ಬೇಗ ಖಾಲಿ ಆಗೋದಿಲ್ಲ. ಎಷ್ಟು ಜಾಸ್ತಿ ಫ್ಯಾಟ್ ಕಂಟೈನಿಂಗ್ ಫುಡ್ ಇದ್ರೆ ಅಷ್ಟು ಸ್ಲೋ ಮೂವ್ಮೆಂಟ್ ಆಗುತ್ತೆ. ಇನ್ನೊಂದು, ನಾವು ದಿನನಿತ್ಯ ನಾವು ಹುಟ್ಟಿದಾಗಿಂದ ಏನ್ ಊಟ ಮಾಡ್ತಾ ಇದೀವೋ ಅದಕ್ಕೆ ನಮ್ ಬಾಡಿ ಸೆಟ್ರೈಟ್ ಆಗಿರುತ್ತೆ. ಜನ ಏನ್ ಮಾಡ್ತಾರೆ, ಇತ್ತೀಚೆಗೆ ಊಟ ಶೈಲಿ ಚೇಂಜ್ ಮಾಡಿ ವೆಸ್ಟರ್ನೈಸೇಷನ್ ಊಟ, ನಮ್ಮ ಊಟ ಬಿಟ್ಟು ಬೇರೆ ಊಟಗಳು ಮಾಡಿಕೊಂಡು ಅಪರೂಪಕ್ಕೆ ಚಂದ ದಿನ ಅದೇ ಮಾಡೋದಿಂದ ಡೈಜೆಷನ್ ಪ್ರಾಬ್ಲಮ್ಗೆ, ಲೈಫ್ ಸ್ಟೈಲ್ಗೆ ತುಂಬಾ ಪ್ರಾಬ್ಲಮ್. ಪ್ರಿಸರ್ವ್ಡ್ ಫುಡ್, ಆರ್ಟಿಫಿಷಿಯಲ್ ಫುಡ್, ಸಾಲ್ಟ್ ಕಂಟೈನಿಂಗ್ ಪ್ರಿಸರ್ವ್ಡ್ ಫುಡ್ಸ್ ತಗೊಂಡು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮೋಷನ್ಸ್ ಪ್ರಾಬ್ಲಮ್, ಇತ್ತೀಚೆಗೆ ಅಂತೂ ಮೋಷನ್ ಪ್ರಾಬ್ಲಮ್ ಸಣ್ಣ ಹುಡುಗರಿಂದ ಇಂದ ದೊಡ್ಡವ್ರ ತನ ನೋಡ್ತಾ ಇದೀವಿ. ಸಾಮಾನ್ಯವಾಗಿ ಒಬ್ಬರು ಊಟ ಕೇಳಿದ್ರೆ ನನ್ನ ಪೇಷಂಟ್ ಏನ್ ಊಟ ಮಾಡ್ತೀರ ಅಂದ್ರೆ, ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರ್, ಆ ಸಾಂಬಾರ್ ಅಲ್ಲಿ ವೆಜಿಟೇಬಲ್ ಇರಲ್ಲ. ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ ಅಂದ್ರೆ ಚಪಾತಿ ಬ್ಯಾಳಿ ಕಾಳು ಪಲ್ಯ ಮತ್ತೆ ಮಜ್ಜಿಗೆ ಅನ್ನ ಸಾರು. ರಾತ್ರಿ ಏನ್ ಊಟ ಮಾಡಿದ್ರಿ ಅಂದ್ರೆ ಉಪ್ಪಿಟ್ಟು ಒಗ್ಗಾಣಿ. ಇದರಲ್ಲಿ ಫೈಬರ್ ಎಲ್ಲಿ ಬಂದಿಲ್ಲ ಅಂತ. ನಾರ್ಮಲ್ ಪರ್ಸನ್ ಒಂದು ಊಟದಲ್ಲಿ ಡೈಲಿ 2 times ವೆಜಿಟೇಬಲ್ಸ್ ಊಟದಲ್ಲಿ ಇರಬೇಕು, ನಂತರ 2 times ಫ್ರೂಟ್ಸ್ ಖಂಡಿತ ತಿನ್ಬೇಕು. ಇದು ರೂಲ್ ಆಫ್ ಪ್ರಿವೆನ್ಷನ್ ಆಫ್ ಕಾನ್ಸ್ಟಿಪೇಷನ್. ಈ ಸ್ಪೆಷಲಿ ಸಣ್ಣ ಹುಡುಗರಲ್ಲಿ ಎಲ್ಲದರಲ್ಲಿ ವೆಜಿಟೇಬಲ್ಸ್ ತೆಗಿತಾರೆ, ಅನ್ನ ಸಾರು ಉಪ್ಪಿಟ್ಟು ಇಡ್ಲಿ ಅನ್ನ ಮೊಸರು ಇಷ್ಟೇ, ಫೈಬರ್ ಸಿಗಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ಇತ್ತೀಚೆ ಕಾಲದಲ್ಲಿ ನೀರು ಕುಡಿಯೋದು ತುಂಬಾ ಕಮ್ಮಿ ಆಗಿದೆ. ತುಂಬಾ ಜನ ನಾನು ಪೇಷಂಟ್ಸ್ ಮಾತಾಡಿದ್ರೆ ಬೆಳಗ್ಗೆ ನಾಷ್ಟ ಮಾಡಿದಾಗ ನೀರು ಕುಡಿದೋದವರು ಹೊರಗಡೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡಿದ ನಂತರನೇ ನೀರು ಕುಡಿತಾರೆ. ಮುಂಚೆ ನಮ್ಮ ಹಳೆ ಕಾಲದಲ್ಲಿ ನಾವು ಎಲ್ಲಿ ಹೋದ್ರು ಒಂದು ಗ್ಲಾಸ್ ನೀರು ಕೊಡ್ತಿದ್ರು. ಅದು ಎದಕ್ಕೋಸ್ಕರ ಅಂದ್ರೆ ಹೊರಗಡೆ ನೀರು ಸರಿ ಕುಡಿಯಲ್ಲ ಜನ ಅಂತೇಳಿ. ಎವ್ರಿ 2 hours ಗೊಮ್ಮೆ ನೀರು ಕುಡಿತಾ ಇದ್ರೆ ನಮ್ಗೆ ಮೋಷನ್ ಸಾಫ್ಟ್ ಆಗಿ ಕಾನ್ಸ್ಟಿಪೇಷನ್ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜನ ತುಂಬಾ ಮಿಸ್ಟೇಕ್ಸ್ ಇದೇ ತರ ಮಾಡೋದು. ಮತ್ತೆ ಮಧ್ಯಾಹ್ನ ಊಟ ಮಾಡಿದವರು ರಾತ್ರಿ ಮನೆಗೆ ಬಂದ ಮೇಲೆ ಊಟ ಮಾಡುವಾಗಷ್ಟೇ ನೀರು ಕುಡಿತಾರೆ. ಇದರಿಂದ ಮೋಷನ್ ಹಾರ್ಡ್ ಆಗೋದು, ಮೋಷನ್ ಸರಿಯಾಗ್ಲಾರ್ದ ಬಂದು ಮೂಲವ್ಯಾಧಿ, ಮೋಷನ್ ಹೋಗೋದ್ರಲ್ಲಿ ನೋವು, ಇವೆಲ್ಲ ಇನ್ಫೆಕ್ಷನ್ ಆಗುತ್ತೆ.
7: ಕೊನೆಯದಾಗಿ ಯುವಕರಲ್ಲಿ ಧೂಮಪಾನ ಮದ್ಯಪಾನ ಮತ್ತು ಬೇರೆ ಬೇರೆ ರೀತಿಯ ಚಟಗಳಿಗೆ ಯುವಕರು ಬಲಿಯಾಗ್ತಾರೆ. ಒಂದ್ ವೇಳೆ ಧೂಮಪಾನ ಮದ್ಯಪಾನ ಜಾಸ್ತಿ ಸೇವನೆ ಮಾಡೋದ್ರಿಂದ ಮತ್ತೆ ಯುವಕರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತವಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಏನು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
6: ಇದು ಆಲ್ಕೋಹಾಲ್ ಪ್ರಾಬ್ಲಮ್ ತುಂಬಾ ಗ್ಯಾಸ್ಟ್ರೈಟಿಸ್ ಗೆ ಕಾರಣ ಆಗಿದೆ. ಯೂತ್ ಏನಾಗಿದೆ, ದೇವರು ಜಾತ್ರಿ ಅಂದ್ಬಿಟ್ಟು ತುಂಬಾ ಜಾಸ್ತಿ ಆಲ್ಕೋಹಾಲ್ ಇಂಟೇಕ್ ಮಾಡಿ ಊಟ ಬಿಟ್ಟು ಡ್ರಿಂಕ್ಸ್ ಮಾಡಿ ಇದರಿಂದ ತುಂಬಾ ಪ್ರಾಬ್ಲಮ್, ಹೊಟ್ಟೆ ಸಂಕಟ ಹೊಟ್ಟೆ ನೋವಾಗಿ ಬಂದು ಅಡ್ಮಿಟ್ ಆಗ್ತಾರೆ. ಇದರಿಂದ ಲಿವರ್ ಸಮಸ್ಯೆ ಆಗುತ್ತೆ. ಮತ್ತೆ ಆಲ್ಕೋಹಾಲ್ ಜೊತೆ ನೀರು ಸರಿ ಕುಡಿಲಾರ್ದ ಡಿಹೈಡ್ರೇಷನ್ ಆಗಿ ಕಾನ್ಸ್ಟಿಪೇಷನ್, ಎಷ್ಟು ಮಟ್ಟಿಗೆ ಡಿಹೈಡ್ರೇಷನ್ ಆಗ್ತಿದೆ ಅಂದ್ರೆ ನಮ್ಮ ರಾಯಚೂರು ಬಿಸಿಲಿಗೆ ಜನ ಡ್ರಿಂಕ್ಸ್ ಕುಡಿದು ಮಲ್ಕೊಂಡು ಮರುದಿನ ಕಿಡ್ನಿ ಫೇಲಿಯರ್ ಅಲ್ಲಿ ಬರ್ತಿದ್ದಾರೆ. ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಈ ತರ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗಿದೆ. ಡ್ರಿಂಕ್ಸ್ ಜೊತೆ ಊಟ ಸರಿ ಮಾಡಲಾರ್ದೆ ಖಾಲಿ ಹೊಟ್ಟೆಯಲ್ಲಿ ಡ್ರಿಂಕ್ಸ್ ಮಾಡಿ, ಊಟ ಇರಲಾರ್ದ ಬರೇ ಡ್ರಿಂಕ್ಸ್ ಮಾಡಿ, ಇದರಿಂದ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಪೆಷಲಿ ಯುವಕರಲ್ಲಿ ಇದು ಕಾಮನ್ ಆಗಿ ನಾವು ನೋಡ್ತಿದ್ದೇವೆ.
7: ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನು ಮತ್ತು ಅದು ಯಾಕೆ ಬರ್ತದೆ, ಅದಕ್ಕೆ ಮೂಲ ಏನು ಅನ್ನೋದನ್ನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ರೆ. ಅಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಒಂದ್ ವೇಳೆ ನಿರಂತರವಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದನ್ನು ಬೇಗನೆ ಕಂಡುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅನ್ನುವಂತ ಸಲಹೆಯನ್ನು ನೀವು ಕೊಟ್ರೆ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
6: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಇಂಡಿಯಾ ರೇಡಿಯೋ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
4: ಇದುವರೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಜೀವನ ಶೈಲಿ ಕುರಿತು ಲಿವರ್ ಹಾಗೂ ಗ್ಯಾಸ್ಟ್ರೋ ಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
8: ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ ಅಪ್ಪ ನನ್ನ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತಿದ್ದೆ ಅಪ್ಪ ನಾಗೋರು.
9: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
8: ನಿಂಗೆ ನೆನಪಿದ್ಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ 2nd rank ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
9: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
8: ದೇವ್ರ ದಯೆ, ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
9: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನ?
8: ಖಂಡಿತ. ಗೊತ್ತಿದೆ ಅಲ್ವಾ, ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಶುದ್ಧ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್.
1: ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ.
0: 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣ.
1: ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 871 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು, 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ.
1: ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ ಎಫ್ಕೆಸಿಸಿಐ ಗ್ಲೋಬಲ್ ಎಂಎಸ್ಎಂಇ ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಇಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. ಎಫ್ಕೆಸಿಸಿ ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೆಚ್ಡಿ ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ ಪಿಎಂ ಕೆಎಸ್ವೈ ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
1: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿ ವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
6: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
5: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
6: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ದಿನಾಂಕ 25/5/2026 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ಮುಂಗಾರು ದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯನ್ನು, ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಯಲ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಯುವತಿನ ಕಾರ್ಯಕ್ರಮದಲ್ಲಿ ನಿನ್ನೆ ದಿನಾಂಕ 25/5/2026 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕ ಪ್ರತಿ ವರ್ಷದ ವಾಡಿಕೆಯಂತೆ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಾಗೆಯೇ ಅರ್ಥಪೂರ್ಣವಾಗಿ ಆಯೋಜಿಸಿತು. ಮುಂಗಾರು ಹಂಗಾಮಿಗೆ ಲಭ್ಯವಿರುವಂತಹ ಒಂದು ಬೀಜಗಳ ತಳಿಗಳು, ರೈತ ಬಾಂಧವರು ಬೀಜ ಆಯ್ಕೆಯಲ್ಲಿ ಅನುಸರಿಸಬೇಕಾದಂತಹ ವಿಧಾನಗಳು, ಜೊತೆಗೆ ಬಿತ್ತನೆಯಲ್ಲಿ ಅನುಸರಿಸಬೇಕಾದಂತಹ ಕೃಷಿ ತಾಂತ್ರಿಕತೆಗಳ ಕುರಿತು ಒಂದು ದಿನದಲ್ಲಿ 100 ಜನ ರೈತ ಬಾಂಧವರಿಗೆ ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲಭ್ಯವಿರುವ ಬೀಜಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಡೆಯಿತು. ಈ ಬೀಜ ದಿನೋತ್ಸವ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ, ಕೊಪ್ಪಳ, ಹಾಗೆಯೇ ವಿಜಯಪುರ, ಬಾಗಲಕೋಟೆ ವಿವಿಧ ಭಾಗಗಳಿಂದ ಬೀಜದ ಮಾಹಿತಿಯನ್ನು ತೆಗೆದುಕೊಂಡು ಹೋಗುವ ರೈತರು, ಹಾಗೆಯೇ ಬೀಜವನ್ನು ಖರೀದಿ ಮಾಡುವ ರೈತರು ಆಗಮಿಸಿದ್ದರು. ರಾಯಚೂರು ಜಿಲ್ಲೆಯ 100 ಹಳ್ಳಿಗಳಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಈ ಮುಂಗಾರು ಹಂಗಾಮಿನ ಬೀಜ ದಿನೋತ್ಸವ ಕಾರ್ಯಕ್ರಮ ನಿನ್ನೆ ದಿನಾಂಕ 25/5/2026 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ರೈತ ಬಾಂಧವರಿಗೆ ವಿವಿಧ ಮುಂಗಾರು ಹಂಗಾಮಿನ ಬೆಳೆಗಳ ಕುರಿತು ತಾಂತ್ರಿಕ ಮಾಹಿತಿಯನ್ನು ವಿಜ್ಞಾನಿಗಳು ನೀಡಿದರು. ಮುಂಗಾರು ಹಂಗಾಮಿನಲ್ಲಿ ಎದುರಿಸುತ್ತಿರುವಂತಹ ರೈತ ಬಾಂಧವರು ಸಮಸ್ಯೆಗಳು, ಮುಂಬರುವ ದಿನಗಳಲ್ಲಿ ಬರುವಂತಹ ಬೇಸಾಯ ಕ್ರಮಗಳು, ಕೀಟ ರೋಗಗಳ ಬಾಧೆ ಕುರಿತು ನುರಿತ ತಜ್ಞರು ರೈತರೊಡನೆ ಸಂವಾದವನ್ನು ಮಾಡಿದರು. ನಂತರ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಂಭಾಗದಲ್ಲಿ ವಿವಿಧ ತಾಂತ್ರಿಕತೆಗಳನ್ನು ಒಳಗೊಂಡಂತಹ ಮಾಹಿತಿಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಕೂಡ ರೈತ ಬಾಂಧವರಿಗಾಗಿ ಮಾಡಲಾಯಿತು. ಈ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮಗಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾರಂಭದಲ್ಲಿ ರೈತಗೀತೆಯ ಮೂಲಕ ಆರಂಭಗೊಂಡವು.

0: ಹಾಗೇನೆ ಗಣ್ಯಮಾನ್ಯರನ್ನ ಸರ್ವ ರೈತ ಬಾಂಧವರನ್ನ ಬೀಜ ತಾಂತ್ರಿಕ ಅಧಿಕಾರಿಗಳಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಕೆ ಇವರುಗಳು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಂತಹ ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರು ಬೀಜ ಘಟಕವು ಕೆಲಸ ಮಾಡುತ್ತಿರುವಂತಹ ಚಟುವಟಿಕೆಗಳು ರೈತ ಬಾಂಧವರಿಗೆ ಗುಣಮಟ್ಟದ ಬೀಜ ಒಂದು ನೀಡುವಲ್ಲಿ ಹೇಗೆ ಶ್ರಮ ವಹಿಸ್ತಾ ಇದೆ, ರೈತ ಬಾಂಧವರು ಬೀಜೋತ್ಪಾದನೆ ಮಾಡುವಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ತಮ್ಮ ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ಆಡಿದರು.
1: ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರನ್ನು ನಾವು ರೈತರ ವಿಶ್ವವಿದ್ಯಾಲಯವನ್ನಾಗಿ ಮಾರ್ಪಾಡು ಮಾಡೋಣ ಒಂದು ಧ್ಯೇಯ ಉದ್ದೇಶದಿಂದ ಈ ಒಂದು ವಿಶ್ವವಿದ್ಯಾಲಯ ಆರಂಭವಾಗಿತ್ತು. 2009 ಈ ವಿಶ್ವವಿದ್ಯಾಲಯ ಒಂದು ಆರಂಭ ಆಗಿ ಇಲ್ಲಿವರೆಗೂ ಕೂಡ ಸುಮಾರು 2026 ಒಂದು 12-13 ವರ್ಷ ಆಯಿತು. ಸತತವಾಗಿ ಎಲ್ಲಾ ಒಂದು ನಮ್ಮ ರಾಜ್ಯದ ಎಲ್ಲಾ ಒಂದು ಕೃಷಿ ವಿಶ್ವವಿದ್ಯಾಲಯಗಳು ತೆಗೆದುಕೊಂಡ್ರೆ ಬೀಜೋತ್ಪಾದನೆಯಲ್ಲಿ ಧಾರವಾಡ ಮೊದಲನೇ ಸ್ಥಾನ ಇದೆ, ಎರಡನೇ ಸ್ಥಾನ ನಮ್ಮ ರಾಯಚೂರಿಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 2 ವರ್ಷಗಳಿಂದ ನಮ್ಮ ಒಂದು ಅಧಿಕಾರಿಗಳ ಒಂದು ವೃಂದ ಆಗಿರಬಹುದು ಅಥವಾ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ ಆಗಿರಬಹುದು, ಅವರೆಲ್ಲರ ಒಂದು ಮಾರ್ಗದರ್ಶನದ ಮುಖಾಂತರ ನಮ್ಮ ಬೀಜ ಘಟಕವು ಅತ್ಯಂತ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೋದ ವರ್ಷ ಕರ್ನಾಟಕ ರಾಜ್ಯದಿಂದ ಏನು ಹಣ ಬಿಡುಗಡೆ ಆಗುತ್ತೆ ಅದರಲ್ಲೂ ಕೂಡ ನಮ್ಮ ರಾಜ್ಯದ ಅದರಲ್ಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತಂದ್ರೆ ಈ ಒಂದು ಬೀಜದಲ್ಲಿ ತೊಡಗಿಕೊಂಡಿರುವಂತಹ ಬೀಜೋತ್ಪಾದಕರು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಬೀಜೋತ್ಪಾದನೆ ಮಾಡಬೇಕಾದಂತ ರೈತರಿಗೆ ನಿರ್ದಿಷ್ಟವಾದ ಒಂದು ಬೆಲೆ ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ. ಆದಾಗ್ಯೂ ಕೂಡ ನಾವು ನಮ್ಮ ಒಂದು ವಿಶ್ವವಿದ್ಯಾಲಯದ ಮುಖಾಂತರ ರೈತರಿಗೆ ಅದರಲ್ಲೂ ಕೂಡ ಬೀಜೋತ್ಪಾದಕರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬೀಜೋತ್ಪಾದಕರ ಸಂಖ್ಯೆ ಯಾವ ತರ ಇದೆ ಅಂತಂದ್ರೆ ಯಾವ ತರ ಹರಡಿದೆ ಅಂತಂದ್ರೆ ಗಂಗವಾರ ಆಗಿದೆ, ಮರ್ಚಡ್ ಆಗಿರ್ಬೋದು, ಇಡುಕ್ನೂರ್ ಆಗಿರ್ಬೋದು, ಸಣ್ಣ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಸಣ್ಣ ಹಳ್ಳಿಗಳ ಮುಖಾಂತರ ಇಡುಕ್ನೂರ್ ಆಗಿರ್ಬೋದು, ಮಿರ್ಜಾಪುರ ಆಗಿರ್ಬೋದು, ಮರ್ಚಡ್ನಲ್ಲಿ ಆಗಿರ್ಬೋದು. ಆಮೇಲೆ ಇನ್ನೊಂದು ವಿಶೇಷತೆ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪ್ರಾಳ್ ನಂದೇಳದಿಂದ ರೈತರು ಬಂದ್ರೆ ಅವ್ರದ್ದು ಏನು ವಿಶೇಷತೆ ಏನಂತಂದ್ರೆ ಈ ವರ್ಷ ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಕ್ವಿಂಟಲ್ನಷ್ಟು ನಾವು RSFS 700 ನಮ್ಮ ಡಾಕ್ಟರ್ ವಿಕಾಸ್ ಕುಲಕರ್ಣಿರ್ ಏನು ಒಂದು ಸೂರ್ಯಕಾಂತಿ ತಳಿ ಅಭಿವೃದ್ಧಿ ಮಾಡಿದ್ರು RSFS 700 ಅಭಿವೃದ್ಧಿ ಆದ ತಕ್ಷಣ ಅದು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತಲುಪಬೇಕನ್ನೋ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾಲಯ ಅದರಲ್ಲಿ ಬೀಜ ಘಟಕ ಸತತವಾಗಿ 3 ಪ್ರಯತ್ನ ಮಾಡಿದಕ್ಕೆ ಈ ವರ್ಷ ನಮ್ಮ ರೈತರು ಬಂದರು ಉಪ್ರಾಳ್ ನಂದೇಳದ ಆಗಿರ್ಬೋದು, ಆಮೇಲೆ ನಮ್ಮ ಶ್ರೀನಿವಾಸ್ ಕಸಬೆ ಕ್ಯಾಂಪ್ನಿಂದ ಬಂದರೆ, ಆಮೇಲೆ ನಮ್ಮ ದೇವದುರ್ಗ ಹತ್ರ ಅಡಕಲ್ ಗುಡ್ಡದವರು ಶರಣಪ್ಪರ್ ಅವರೆಲ್ಲ ಅವರು ಬಂದಿದ್ದಾರೆ. ಸುಮಾರು ಒಂದು 20-25 ಎಕರೆ ಪ್ರದೇಶದಲ್ಲಿ ನಾವು ಸಂಕರ್ಣ ತಳಿ ಮಾಡಿದ್ದೀವಿ. ಸಂಕರ್ಣ ತಳಿ ಮಾಡುವಂತ ವಿಶ್ವವಿದ್ಯಾಲಯದಲ್ಲಿ ಮಾಡುವಂತದ್ದು ಬಹಳಷ್ಟು ಕಡಿಮೆ. ಅದರಲ್ಲೂ ಕೂಡ ನಮ್ಮ ಒಂದು ಹಿಂದುಳಿದ ಪ್ರದೇಶ ಅಂತ ಹೇಳ್ತೀವಿ. ಆದಾಗ್ಯೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಂಕರ್ಣ ತಳಿಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅದಕ್ಕೋಸ್ಕರ ಎಸ್ಪೆಷಲಿ ನಮ್ಮ ಬೀಜ ಘಟಕ ಮತ್ತು ನಮ್ಮ ಡಾಕ್ಟರ್ ವಿಕಾಸ್ ಕುಲಕರ್ಣಿ ಆಗಿರ್ಬೋದು ಅಥವಾ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಾನು ಉಪ್ರಾಳ್ ನಂದೇಳ ಮತ್ತು ನಾವು ಏನು ಈ ಸೂರ್ಯಕಾಂತಿ ಏನು ಬೀಜೋತ್ಪಾದನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಬೀಜ ಘಟಕದ ವಿಜ್ಞಾನಿಗಳಾಗಿರ್ಬೋದು ಮತ್ತು ಎಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡುತ್ತೆ. ಅದು ಒಂದೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಸೋಯಾಬೀನ್ ಬೆಳೆ ಏನಾದರೂ ಸಾಮಾನ್ಯವಾಗಿ ನಾವು ಬೆಳೀತಿರೋದು ಎಲ್ಲಿ ಬೀದರ್ನಲ್ಲಿ ಅನ್ಕೋತಿದ್ವಿ, ಆದರೆ ಈ ವರ್ಷದಲ್ಲಿ ನಮ್ಮ ರಾಮ್ಪುರ ಆಗಿರ್ಬೋದು, ಹಸ್ಕೇಳ್ ಆಗಿರ್ಬೋದು ಅಥವಾ ಕಸಬೆ ಕ್ಯಾಂಪ್ನಲ್ಲಿ ಕೂಡ ನಾವು ಸೋಯಾಬೀನ್ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈ ವರ್ಷ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ ಅನ್ನು ರೀಚ್ ಮಾಡಲಿಕ್ಕೆ ಈ ವರ್ಷ ಸುಮಾರು 450 ಕ್ವಿಂಟಲ್ನಷ್ಟು ನಾವು ಸೋಯಾಬೀನ್ GS335 ಆಗಿರ್ಬೋದು ಅಥವಾ DSB 34 ಆಗಿರ್ಬೋದು ಇವೆರಡು ತಳಿಗಳನ್ನ ಇಲ್ಲಿ ಅಭಿವೃದ್ಧಿ ಮಾಡಿಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ನಮ್ದು ಏನ್ ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಅನ್ನು ರೀಚ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ರೈತರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಸಲ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಕಡಿಮೆ ಇದ್ದರೂ ಕೂಡ ರೈತರು ಯಾವುದೇ ತರ ಹಿಂಜರಿಕೆ ಇಲ್ಲದೆ ನಮ್ಮ ಹತ್ರ ಬೀಜಗಳನ್ನು ತಂದು ಕೊಟ್ಟಿದ್ದಾರೆ. ಎಸ್ಪೆಷಲಿ TS3R ಆಗಿರ್ಬೋದು, GRG 152 ಆಗಿರ್ಬೋದು, GRG 811 ಆಗಿರ್ಬೋದು, ತೊಗರಿ ಏನು ಬೆಳೆದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ನೋಡ್ತಾ ಇದ್ರೆ ಬಹಳಷ್ಟು ರೈತರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ನೀವೇ ಪ್ರಮುಖ ಕಾರಣರು. ಅದಕ್ಕೋಸ್ಕರ ತೊಗರಿಯನ್ನು ಬೆಳೆದು ನಮಗೆ ತಂದು ಕೊಟ್ಟಿದ್ದಾರೆ ಆ ರೈತರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಬೀಜ ಘಟಕದ ವಿಜ್ಞಾನಿಗಳ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೊಂದು ನಮ್ಮ ಯೋಜನೆ ಇದೆ, ಬೀಜ ಘಟಕದ ಯೋಜನೆ ಅಥವಾ ASRP ಕ್ರಾಪ್ ಸೀಡ್ ಒಂದು ಯೋಜನೆ ಇತ್ತು, ಟ್ರೈಬಲ್ ಸಬ್ ಪ್ಲಾನ್ ಪ್ರೋಗ್ರಾಮ್ TSP ಪ್ರೋಗ್ರಾಮ್ ಅಂತೇಳಿ. ನಾವು ಬಹಳ ವರ್ಷದಿಂದ ನಮ್ಮ ಡಾಕ್ಟರ್ ಉಮೇಶ್ ಆಗಿರ್ಬೋದು, ಡಾಕ್ಟರ್ ವಿಜಯ್ ಕುಮಾರ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಹಿಂದ್ಗಡೆ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲರ ಒಂದು ಸತತ ಪ್ರಯತ್ನದಿಂದ ಟ್ರೈಬಲ್ ಸಬ್ ಪ್ಲಾನ್ ಪ್ರೋಗ್ರಾಮ್ ಏನಿದೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರು ಏನು ಟ್ರೈಬಲ್ ಫಾರ್ಮರ್ಸ್ ಇದ್ದಾರೆ ಅವ್ರಿಗೆ ತಲುಪಿಸಬೇಕು ಅನ್ನೋ ಸದುದ್ದೇಶದಿಂದ ನಾವು ಕಳೆದ 4 ವರ್ಷದಿಂದ ಒಂದೇ ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಅಲ್ಲೇ ಸುತ್ತಮುತ್ತ ಇರುವಂತಹ ಹಳ್ಳಿಗಳನ್ನೇ ಆಯ್ಕೆ ಮಾಡ್ಕೋತಾ ಇದ್ದೀವಿ. ಯಾವ್ದು ಬುದ್ದಿನಿ ಮಾಡಿದ್ವಿ, ಬುದ್ದಿನಿ ಆಗಣ ಹೀರ ಮಾಡಿದ್ದೀವಿ. ಈ ಸಲ ಸುಮಾರು 46 ಜನ ರೈತರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅವರಿಗೆ ಉತ್ತಮ ಗುಣಮಟ್ಟದ ಬೀಜ ಕೊಟ್ಟಿದ್ದೀವಿ ಸರ್, ಅದ್ರ ಜೊತೆಗೆ ಪರಿಕರಗಳನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಈ ವರ್ಷ ನಾವು ಏನ್ ಮಾಡಿದ್ವಿ ಅಂತಂದ್ರೆ ರೈತರಿಗೆ ಈ ಒಂದು ಸರಿಯಾದ ಪರಿಕರಗಳು ಸಿಗಲಿ, ಅದರಲ್ಲೂ ಕೂಡ ಈ ಕೀಟ ರೋಗ ಹಾವಳಿ ಬಂದಾಗ ಅವರಿಗೆ ಸರಿಯಾಗಿ ಸಿಂಪಡಣೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಗ್ದಿ ತುಂಬಾ

0: ಚೆನ್ನಾಗಿರುವಂತ ಕ್ವಾಲಿಟಿ ಇರುವಂತ ಒಂದು ಸ್ಪ್ರೇಯರ್ ಅನ್ನು ಕೂಡ ವಿತರಣೆ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಮೂರು ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ತಾ ಇರೋದು. ಬೀಜ ದಿನೋತ್ಸವದ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ, ಮುಂಗಾರು ಹಂಗಾಮಿಗೆ ನಾವು ಯಾವ ತರ ಬೀಜಗಳನ್ನ ತಯಾರಿ ಮಾಡ್ಕೋಬಿಡು, ಬೀಜಗಳ ತಳಿ ಆಯ್ಕೆಗಳು ಯಾವ ತರ ಆಗಿರ್ಬೇಕು, ಮತ್ತೆ ಏನು ಬೇಸಾಯ ಕ್ರಮಗಳಾಗಿರ್ಬೋದು, ತಾಂತ್ರಿಕತೆಗಳಾಗಿರ್ಬೋದು, ಯಾವ ತರ ಬೀಜೋತ್ಪಾದನೆ ಮಾಡಬೇಕು, ಯಾವ ತರ ಬೆಳೆಯನ್ನು ಬೆಳಿಬೇಕು ಹೆಚ್ಚಿನ ಪ್ರಮಾಣದಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಅದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ವಿಜ್ಞಾನಿಗಳ ವತಿಯಿಂದ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ.
1: ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು, ವಿಸ್ತರಣಾ ನಿರ್ದೇಶಕರು, ಹಾಗೆಯೇ ಕೃಷಿ ತಂತ್ರಜ್ಞರ ಸಂಸ್ಥೆಯ ಮುಖ್ಯಸ್ಥರುಗಳು, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರುಗಳು, ರಾಜ್ಯ ಬೀಜ ನಿಗಮದ ಅಧಿಕಾರಿಗಳು, ಇವರುಗಳು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಬೀಜ ಘಟಕದಡಿಯಲ್ಲಿ ಬೀಜೋತ್ಪಾದನೆಯಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂತಹ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎ.ಆರ್. ಕುರುಬರ್ ಇವರುಗಳು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು.
2: ಬೀಜದಂತೆ ಬೆಳೆ, ಇದೇನು ಎಲ್ಲರಿಗೂ ಗೊತ್ತಿದೆ. ನನ್ನ ಭೂಮಿ ಎಷ್ಟೇ ಫಲವತ್ತಾಗಿರಲಿ, ಮಳೆ ಎಷ್ಟೇ ಚೆನ್ನಾಗಿ ಬಂದಿರಲಿ, ನಮ್ಮ ಎಷ್ಟೇ ಒಳ್ಳೆ ಪ್ರಮಾಣದ ಗುಣಮಟ್ಟದ ಗೊಬ್ಬರವನ್ನು ನಾವು ಕೊಡೋರ್ಗೆ ಶಕ್ತಿ ಇದ್ದರೂ ಸಹ ಇದೆಲ್ಲವೂ ಎದುರು ಮೇಲೆ ಅವಲಂಬನೆ ಆಗಿದೆ ಅಂದರೆ ಬೀಜದ ಮೇಲೆ. ಬೀಜ ಯಾವ ಗುಣಮಟ್ಟದಲ್ಲಿದೆ ಅದರ ಮೇಲೆ ನಿಮ್ಮ ಭೂಮಿಯು ಫಲವತ್ತತೆ ಇರ್ಬೋದು, ಮಳೆ ಪ್ರಮಾಣ ಇರ್ಬೋದು, ಗೊಬ್ಬರದ ಪ್ರಮಾಣ ಕೊಟ್ಟಿದ್ದಿರ್ಬೋದು, ಅದರ ಮೇಲೆ ಅವಲಂಬನೆ ಆಗಿದೆ. ಬೀಜ ಸರಿ ಇಲ್ಲ ಅಂದರೆ ಎಲ್ಲವನ್ನೂ ಸರಿ ಇದ್ದರೂ ಉಪಯೋಗ ಇಲ್ಲ. ಆದ್ದರಿಂದ ಇವತ್ತು ಸಭೆಯಲ್ಲಿ ತಾವೇನು ಭಾಗವಹಿಸಿದ್ರಿ, ತಾವೆಲ್ಲರೂ ಬಹಳ ಮುಖ್ಯವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಒಳ್ಳೆಯ ಕೆಲಸವನ್ನು ಇತರ ರೈತರಿಗೆ ಮಾಡ್ತಾ ಇದ್ದೀರಿ. ಅದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇದು ಮುಂದುವರಿಬೇಕು. ಇದೇ ರೀತಿಯಾಗಿ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲರೂ ಅವರೊಟ್ಟಿಗೆ ಕೈ ಜೋಡಿಸಬೇಕು. ಅವರೊಟ್ಟಿಗೆ ನಾವೆಲ್ಲರೂ ಕೂಡಿ ಕೈ ಜೋಡಿಸಿದಾಗ ಇತರ ರೈತರಿಗೆ ಅದು ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ ಅನ್ನುವುದು ಭಾವನೆ ನಂದು. ನೋಡಿ, ನಾವೆಲ್ಲರೂ ರೈತರಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ರಿ. ಕೆಲಸ ಮಾಡುವುದರಲ್ಲಿ ಕರ್ತವ್ಯಂತೂ ಮಾಡಿದಾಗ ಯಶಸ್ಸು ಭಾಳ ಚೆನ್ನಾಗಿ ಕಾಣ್ತದೆ. ನಾವು ಹ್ಯಾಂಗೆ ಇಲ್ಲಿ ವಿಶ್ವವಿದ್ಯಾಲಯದ ರೈತರಿಗೋಸ್ಕರ ಕರ್ತವ್ಯದ ಜೊತೆಗೆ ಜವಾಬ್ದಾರಿಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ತಾವು ಕರ್ತವ್ಯದ ಜೊತೆಗೆ ಜವಾಬ್ದಾರಿಯಿಂದ ಬೀಜೋತ್ಪಾದನೆ ಮಾಡಿದರೆ ಮಾತ್ರ ಕೃಷಿಯಲ್ಲಿ ಇತರ ನಿಮ್ಮಿಂದ ಖರೀದಿ ಮಾಡಿದಂತ ಅಂದ್ರೆ ನಮ್ಮಿಂದ ಬೀಜ ಹೋಗಿರಬಹುದು, ನಿಮ್ಮಿಂದ ನಾವು ಖರೀದಿ ಮಾಡಿ ನಮ್ಮಿಂದ ಇತರ ರೈತರಿಗೆ, ನೀವು 10 ಜನರು ಉತ್ಪಾದನೆ ಮಾಡಿದಂತ ಬೀಜ 100 ಜನ ರೈತರಿಗೆ ಹೋಗುತ್ತೆ. ನೀವು 10 ಎಕರೆಯಲ್ಲಿ ಬೆಳೆದಂತ ಬೀಜ 100 ಎಕರೆ ರೈತರು ಬೆಳೀತಾರೆ. ಆ 100 ಎಕರೆಯಲ್ಲಿ ನೀವು ಕೊಟ್ಟಂತ ಬೀಜ ನಮ್ಮ ಮುಖಾಂತರ ಹೋದಾಗ, ಚೆನ್ನಾಗಿ ಬೆಳೆದಾಗ ಮಾತ್ರ ನಮ್ಮ ಕರ್ತವ್ಯ ಮತ್ತು ಅದರ ಜೊತೆಗೆ ಜವಾಬ್ದಾರಿ ಇರುತ್ತದೆ. ಅಂದ್ರೆ ಬೀಜ ಉತ್ಪಾದನೆ ಮಾಡುವುದರಲ್ಲಿ ನಮ್ಮ ಜವಾಬ್ದಾರಿ ಬಹಳ ಮಹತ್ವ ಇದೆ. ಆ ಬೀಜ ಒಳ್ಳೆ ಗುಣಮಟ್ಟದ ಬರಬೇಕಾದ್ರೆ ಕರ್ತವ್ಯದ ಜೊತೆಗೆ ಜವಾಬ್ದಾರಿ ಬಹಳ ಮಹತ್ವ ಇದೆ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳಬಯಸುತ್ತಾ, ಈಗ ಬೀಜ ಬಹಳ ಮಹತ್ವ ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೇನೆ. ಈಗ ಬೆಳಗ್ಗೆ ನನಗೆ ಕನಿಕಿರಿಯವರು, ರುದ್ರಪ್ಪ ಅವರು ಭೇಟಿ ಆಗಿದ್ರು. ಅವರು ಒಳಗಡೆ ಬಂದು ನನಗೆ ಒಬ್ಬರು ನಮ್ಮ ವಿಜ್ಞಾನಿಗಳು ಭೇಟಿ ಮಾಡಿಸಿದ್ರು. ಅವ್ರು ಹೇಳಿದ್ರು, ಸರ್ 4 ವರ್ಷ ಹಾಕಿದ್ದೀನಿ, 4 ವರ್ಷ ಆಯ್ತು, ಜನವರಿಯಿಂದ ಏನು ಹೂ ಬರ್ತಾ ಇದೆ, ಹೂವೆಲ್ಲ ಉದುರುತ್ತಾ ಇದೆ ಅಂತ ಹೇಳಿದ್ರು. ನೀ ಯಾವ ತಳಿ ಹಾಕಿದ್ದೀರಿ ಅಂತ ಸುಮ್ಮನೆ ಕೇಳಬೇಕಾಗಿಲ್ಲ, ಕೇಳಬೇಕಾದ್ರೆ ನನ್ನ ಕೆಲಸ ಕರ್ತವ್ಯ ಕೇಳಿದೆ, ಯಾವ ತಳಿ ಅಂತ ಗೊತ್ತಿಲ್ಲ, ಎಲ್ಲಿದ್ದು ತಂದೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ರಾಜಮುಂಡ್ರೆ ತಂದಿದ್ದೀನಿ, ಯಾರೋ ಒಬ್ರು ಮಧ್ಯವರ್ತಿ ತಂದು ನನಗೆ ಗಿಡ ಕೊಟ್ಟರು, ಗಿಡ ಹಾಕಿದೆ, ಹೂ ಉದುರ್ತಾ ಇದೆ ಅಂತ ಹೇಳಿದ್ರು. ಆ ಗಿಡ ಕೆಟ್ಟದಂತ ನಾ ಹೇಳಿಲ್ಲ, ಕೆಟ್ಟದಂತ ನಾ ಹೇಳಿಲ್ಲ, ಯಾಕಂದ್ರೆ ನಾ ಕಣ್ಣಾರೆ ನೋಡ್ಲಾರೆ, ಅದರ ಬಗ್ಗೆ ಮಾಹಿತಿ ಎಲ್ಲ ತೆಗೆದು ಅದನ್ನು ಕೆಟ್ಟ ಸಸಿಯನ್ನು ಕೊಟ್ಟಿದ್ದಾನಂತ ಹೇಳೋಕ್ಕಾಗಲ್ಲ. ಆದರೂ ಸಹ ತಮಗೆಲ್ಲರಿಗೆ ಗೊತ್ತಿದೆ, ಇದು ಎಲ್ಲರಿಗೆ ಗೊತ್ತಿರೋದಂತ ವಿಷಯ, ಎಷ್ಟೋ ರೈತರು ಆಂಧ್ರದಿಂದ ಸಸಿಗಳನ್ನು ತಂದು ನಾಟಿ ಮಾಡ್ತಾ ಇದ್ದಾರೆ. ನಾವು ಹೇಳ್ತೀವಿ 10 ಗಿಡ ಹಚ್ಚಬೇಕಪ್ಪ 1 ಎಕರೆಗೆ, ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ, ಅವನು 20 ಗಿಡ ಮಾರಾಟ ಮಾಡಿ ಹೋಗ್ತಾ ಇದ್ದಾನೆ. ಹಚ್ಚಬೇಕಾಗಿದ್ದು 10 ಗಿಡ, ಅವನು ಮಾರಾಟ ಮಾಡ್ತಾ ಇರೋದು 20 ಗಿಡ, ರೈತನಿಗೆ ಲಾಸ್ ಆಯ್ತಿಲ್ಲ. ಎರಡನೇದು, ಆ ತಂದು ಮಾರವನಿಗೆ ಗೊತ್ತಿಲ್ಲ ಅದು ಯಾವ ತಳಿ ಅದಂತೇಳಿ, 10 ಕೈ ಬದಲಾವಣೆ ಆಗಿರ್ತಾವ ಇಲ್ಲಿ ಬರಾಟಿಗೆ, 10 ಮಂದಿ ಕೈಯಾಗ ಅದು ಗಿಡ ಹೋಗಿ ಹೋಗಿ, ಉದಾಹರಣೆಗೆ ಕೇಸರ್ ಮಾವು ಅಂತ ಹೇಳಿ ಹೋದ ಕೊನೆಗೆ ಅದು ಏನಾಗಿರ್ತದ, ಬೆನಿಷನ್ ಆಗಿರ್ತದೆ. ಬೆನಿಷನ್ ಆಗ್ಯದ ಅಂತ ಗಿಡ ನೋಡಿದ್ರೆ ಗೊತ್ತಾಗಲ್ಲ, ಆ ಕೇಸರ್ ಗಿಡ ನೋಡಿದ್ರು ಗೊತ್ತಾಗಲ್ಲ, ನನ್ನಂತ ವಿಜ್ಞಾನಿಗೂ ಗೊತ್ತಾಗಲ್ಲ. ಹೂ ಬಿಟ್ಟು ಕಾಯಿ ಆದಾಗ ಮಾತ್ರ ಇದು ಕೇಸರು ತೋತಾಪುರಿಯೋ ಗಣೇಶ ಅನ್ನೋದು ಗೊತ್ತಾಗಿರ್ತದ. ಅಟ್ಟಟ್ಟಿಗೆ 4 ವರ್ಷ ಸಮಯ ಕಳೆದು ಹೋಗಿರ್ತದ. ಸಮಯ ಕಳೆದು ಹೋದ ಮ್ಯಾಗ ನಾನು ಇಲ್ಲ ಸರ್ ನಾನು ಕೇಸರಿ ಕೇಳಿದ್ದ ಬೆನಿಶಾನಿ ಪಟ್ಟಾನ ಅಂತ ಹೇಳ್ತಾನೆ. ಯಾಕಂದ್ರೆ ನಾ ಹೋಗಿ ಹೇಳ್ತೀನಪ್ಪ ಇದು ಕೇಸರ್ ಅಲ್ಲ ಬೆನಿಶಾನ್ ಅದಂತ ಹೇಳ್ತೀನಿ. ಬೆನಿಶಾನ್ ಮಾರ್ಕೆಟಿಗೆ ಹೋದಾಗ 50 ರೂಪಾಯಿ ಕೇಳ್ತಾರ, ಅದೇ ಕೇಸರ್ 100-150 ರೂಪಾಯಿಗೆ ಮಾರಾಟ ಆಗ್ತದ. ಹಾನಿ ಯಾರಿಗೆ, ಲಾಸ್ ಯಾರಿಗೆ, ರೈತನಿಗೆ. ಒಂದೇ ಒಂದು ತಪ್ಪು, ಎಲ್ಲಿಂದ ಸಸಿಗಳು ತರಬೇಕು ಅಲ್ಲಿಂದ ಸಸಿ ತಂದಿಲ್ಲ, ಎಲ್ಲಿಂದ ಮಾಹಿತಿಯನ್ನು ಪಡಿಬೇಕಾಯಿತು ಮಾಹಿತಿ ಪಡೆದಿಲ್ಲ. ಆದ್ರೆ 4 ವರ್ಷ ಅವರು ಶ್ರಮ ಪಟ್ಟದೆಲ್ಲ ವ್ಯರ್ಥ ಆಗ್ತದೆ. ಅಂದ್ರೆ ಆ ತರದ ಒಂದು ಕೆಲಸ ನಿಮ್ಮಲ್ಲಿಯೂ ಇದೆ. ಅರುಣ್ ಕುಮಾರ್ ಬಸವಮಾನಿ ಅವರು ನಿಮ್ಮನ್ನೆಲ್ಲ ನೋಡಿ ನೋಡಿ ಆಯ್ಕೆ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ರೈತರು ಇದ್ದಾರೆ, 1100 ಮಂದಿ ರೈತರ ಮಾಹಿತಿ ಮಾತ್ರ ಯಾಕೆ ಮಾಡಿದ್ದಾರೆ? ನಿಮ್ಮಾಗ ವಿಶ್ವಾಸ ಇಟ್ಟು ಮಾಡಿದ್ದಾರ. ಏನು ವಿಶ್ವಾಸ? ನಾ ಹೇಳ್ದಲ್ಲ ಕೇಸರ್ ಅಂದ್ರೆ ಕೇಸರೇ ಅಂದ್ರೆ TS3R ಅಂದ್ರೆ ಲಾಸ್ಟಿಗೆ TS3R ಬರಬೇಕು. GRG 811 ಅಂದ್ರೆ 811 ಬರಬೇಕು ಅಂತ ನಿಮ್ಮಾಗ ವಿಶ್ವಾಸ ಇಟ್ಕೊಂಡು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅದು ವಿಶ್ವಾಸ ನಮ್ಮ ಇಬ್ಬರು ನಡುವೆ ಉಳಿಬೇಕು. ಅದು ಉಳಿತದೆ, ನನ್ಗೆ ಗೊತ್ತಿದೆ. ಕಲ್ಯಾಣ ಕರ್ನಾಟಕದ ರೈತ ನೀವು, ಕಲ್ಯಾಣ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಬಹಳ ಕಲ್ಯಾಣವನ್ನು ಮಾಡುವಂಥವ್ರು, ಕಲ್ಯಾಣ ಕರ್ನಾಟಕದವರು. ನಾವು ಯಾವ ಸತ್ಯವನ್ನೇ ಮಾತಾಡುವುದು, ಮೋಸಕ್ಕೆ ನಾವು ಯಾವುದಕ್ಕೂ ಆಸ್ಪದ ಕೊಡಲ್ಲ. ಹಾಗಾಗಿ ನೀವೆಲ್ಲರೂ ಕಲ್ಯಾಣ ಕರ್ನಾಟಕದ ಕಲ್ಯಾಣವನ್ನು ರೈತರು ಮಾಡಬೇಕು ಅಂತ ಹೇಳಿ ಬಿಜೆಪಿ ಮಾಡ್ತಾ ಇದ್ರಿ. ಅದರಿಂದ ಈ ಕಲ್ಯಾಣ ಕರ್ನಾಟಕದ ರೈತರ ಈ ಅರುಣ್ ಕುಮಾರ್ ಉಸ್ಮಾನಿ ಅವರು ಮಾಡಿದ ಕೆಲಸ ಇಡೀ ದೇಶದಲ್ಲಿ ಹೆಸರುವಾಸಿ ಆಗಿದೆ. ಅದು ಯಾರಿಂದ? ನಿಮ್ಮಿಂದ, ನಮ್ಮಿಂದ ಅಲ್ಲ. ನಾವು ಬರೇ ನಿಮ್ಗೆ ನಿಮ್ ನಡವರ್ಗ ನಾವು ಮಧ್ಯವರ್ತಿಗಳಂತ ತಿಳ್ಕೊಳ್ರಿ. ನಿಮ್ಮ ಬೀಜನ್ನ ಇನ್ನೊಬ್ಬ ರೈತರಿಗೆ ಕೊಡುವಂತ ಮಧ್ಯವರ್ತಿಗಳಂತ ತಿಳ್ಕೊಳ್ರಿ. ಬಟ್ ಆನೆಸ್ಟ್ ಮಧ್ಯವರ್ತಿಗಳು ನಾವು. ಮಧ್ಯವರ್ತಿಗಳಿಂದ ಯಾವುದೇ ಲಾಭವನ್ನ ಇಟ್ಟುಕೊಂಡು ನಾವು ಮಧ್ಯವರ್ತಿಗಳಾಗಿಲ್ಲ. ನಾವು ಸಹ ನಿಮ್ಮ ಹೇಗೆ ಇತರ ರೈತರ ಮಧ್ಯೆ ನಾವು ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಕೆಲಸ ನಿಮ್ಮಿಂದನೇ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಹೆಸರು ಇನ್ನೂ ಹೆಚ್ಚು ಹೋಗಲಿ, ನಿಮ್ಮ ಶ್ರಮ ಎಷ್ಟಿದೆ ಅಂತ ತಿಳ್ಕೋಬೇಕು. ಆ ಕೆಲಸ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿ ಮಾರಾಟ ಆಗುತ್ತದೆ, ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹ ಈ ಭಾಗದಲ್ಲಿ ರೈತರಿಗೋಸ್ಕರ ಕೆಲಸವನ್ನು ಮಾಡೋಣ. ಈ ವರ್ಷ ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆಗಳನ್ನು ತಾವೆಲ್ಲರೂ ಬೆಳೆಯಿರಿ. ನಿಮ್ಮಿಂದ ಬೀಜವನ್ನು ತೆಗೆದುಕೊಂಡಂಥವರಿಗೆ ಒಳ್ಳೆ ಬೆಳೆ ಬರಲಿ, ಬೆಳೆ ಉತ್ಪಾದನೆ ಒಳ್ಳೆ ಗುಣಮಟ್ಟದಲ್ಲಿ ಬೆಳೆಯಲಿ, ಅವರಿಗೆ ಬೆಳೆದಂಥ ಬೆಳೆಗೆ ಉತ್ಪಾದನೆಗೆ ಒಳ್ಳೆಯ ಒಂದು ಬೆಲೆ ಸಿಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಕೇಳಿಕೊಂಡು ಈ ಕಾರ್ಯಕ್ರಮ ನೀವು 100 ಜನ ಇರ್ಬೋದು, ನಿಮ್ಮಿಂದ 100,000 ಜನಕ್ಕೆ ಬೀಜ ಹೋಗ್ತಾ ಇದೆ. ನೀವು ಮಾಡಿದ ಒಬ್ಬರು ಬೀಜ ಉತ್ಪಾದನೆ 1,000 ರೈತರಿಗೆ ಸಮಾನ ಅಂತ ಹೇಳಿ ನೀವು ಬಂದಂಥವ್ರು ಒಬ್ಬ ರೈತ 1,000 ರೈತರಿಗೆ ಉದ್ಧಾರ ಮಾಡ್ತಾ ಇದ್ದೀರಿ. ದೊಡ್ಡ ಶ್ಲಾಘನೀಯ ಕೆಲಸ. ತಾವೆಲ್ಲರೂ ಒಳ್ಳೆ ರೀತಿಯಿಂದ ಮುಂದಿನ ದಿನಗಳಲ್ಲಿ ಮಾಡೋಣ. ನಮ್ಮೆಲ್ಲರೊಟ್ಟಿಗೆ ನೀವೆಲ್ಲ ಸಂಪರ್ಕ ಇರಲಿ ಅಂತ ಹೇಳುತ್ತಾ ನನ್ನ ಮಾತುಗಳ ಮೂಲಕ ನಮಸ್ಕಾರಗಳು. ಜೈ ಹಿಂದ್.
1: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಯಚೂರು ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರುಗಳಾದಂತಹ RA ಪಾಟೀಲ್ ಇವರುಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು.
3: ಇವತ್ತು ನಾವು IIT ಕಡೆಯಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ. IIT ಸಂಸ್ಥೆ ಅಂದರೆ ಕೃಷಿ ತಂತ್ರ ಸಂಸ್ಥೆ, ಅದು ಕೂಡ ವಿಶ್ವವಿದ್ಯಾಲಯದ ಒಂದು ಅಂಗ. ನಾವೆಲ್ಲ ಈ ವಿಶ್ವವಿದ್ಯಾಲಯದ ಎಲ್ಲ ಪದವೀಧರರುಗಳು ಅದರಲ್ಲಿ ಲೈಫ್ ಮೆಂಬರ್ಸ್. ನಾವು ಕೂಡ ವಿಶ್ವವಿದ್ಯಾಲಯದ ಪ್ರತಿ ಹೆಜ್ಜೆಯಲ್ಲಿ ಕೂಡ ಭಾಗಿದಾರಿರ್ತೇವೆ. ಈ ಸಂಸ್ಥೆ ಕೂಡ ಯೂನಿವರ್ಸಿಟಿ ಕೂಡ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅವರಾದ ಸರ್ಕಾರದ ಆದೇಶಗಳು ಇದು ಕೃಷಿ ತಂತ್ರ ಸಂಸ್ಥೆಯಲ್ಲಿ ನಾವು ಹೇಗೆ ಸೈಂಟಿಸ್ಟು ಮತ್ತು ರೈತರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಅವ್ರನ್ನ ಹೇಗೆ ಎಷ್ಟು ವಿನೂತನವಾದ ಸಂಶೋಧನೆಗಳು ನಡೀತಾ ಇವೆ, ಬರ್ತಾ ಇವೆ, ಎಲ್ಲೆಲ್ಲೋ ಇಸ್ರೇಲ್ ಅಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ವಿನೂತನ ಇವೆ, ರೈತರ ಹೊಲಗಳಿಗೆ ಹೇಗೆ ಮುಟ್ಸಕ್ ಸಾಧ್ಯ ಅನ್ನೋದಕ್ಕೆ ನಮ್ದೊಂದು ಚಿಂತನೆ ಸಭೆ ಇದೆ. ಅದರಲ್ಲಿ ಎಲ್ಲರೂ ತಾವು ಕೂಡ ಭಾಗವಹಿಸಬಹುದು. ಈಗ ರೈತರಿಗೆ ಈ ಬೀಜ ಘಟಕ ಏನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಒಳ್ಳೆ ಸಂತೃಪ್ತ ಬೀಜ ಮೂಲ ಉದ್ದೇಶ. ಈಗ ನಾವು ಮೊದಲೆಲ್ಲ ಹಳ್ಳಿಯಲ್ಲಿ ನೋಡ್ತಾ ಇದ್ವಿ, ಬೀಜ ಕೊಡಬೇಕಾದ್ರೆ ನಾವು ನಮ್ಮ ಹೊಲದಲ್ಲಿ ಬೆಳೆದಂತ ಬೀಜಗಳನ್ನೇ ಹಂಚ್ಕೊಂತಿದ್ವಿ ನಾವು ಮೂಲವಾಗಿ. ಯಾವಾಗ ಯಾವಾಗ ನಾವು ಹೈಬ್ರಿಡ್ಸ್ ಬಂದು ಆ ತರ ಸಿಸ್ಟಮ್ ಹೋದ್ಮೇಲೆ ಒಂದು ಒಳ್ಳೆ ಬೀಜದ ಶೋಧನೆ, ಬೀಜ ಒಂದು ಸಿಗತ್ತ ಸ್ಥಳ, ಆ ಕೆಲಸವನ್ನು ಬೀಜ ಘಟಕ ಸಂಸ್ಥೆ ಹೊಸಮನೆಯವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ನಾವು ವಿಶ್ವವಿದ್ಯಾಲಯ ಏನು ಬೀಜಗಳನ್ನು ಪೂರೈಸ್ತಾರೆ ರೈತರಿಗೆ, ಅದು ಮೂಲ. ನಾವು ಹೇಗೆ ಒಳ್ಳೆ ಒಳ್ಳೆ ಬೀಜ ಸಿಕ್ಕರೆ ಮಾತ್ರ, ಈಗ ನಾವು ಬೀಜ ಸರಿಯಾದ ಬೀಜ ಕೊಡದಿದ್ರೆ ನಮ್ಮ ಒಳ್ಳೆ ಬೆಳೆ ಬರಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ನಾವು ಈ ರೈತರು ಯಾವ ಪರಿಸ್ಥಿತಿ ಇದೆ ಅಂದ್ರೆ ನಾವು ಪ್ರತಿಯೊಂದಕ್ಕೂ ಹೊರಗಲ್ ಮೇಲೆ ಡಿಪೆಂಡ್ ಆಗಿ, ಬೀಜಕ್ಕ, ಔಷಧಕ್ಕ, ಗೊಬ್ಬರಕ್ಕ, ನಮ್ಮದೇ ಆದ ಸ್ವಂತ ಏನು ವ್ಯವಸ್ಥೆನೇ ಇಲ್ಲ. ಆ ಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯ ಒಳ್ಳೆ ಬೀಜ ತಂದುಕೊಟ್ಟು ರೈತರಿಗೆ ಒಳ್ಳೊಳ್ಳೆ ಬೀಜ ತಂದುಕೊಟ್ಟು ಆಮೇಲೆ ನೀವು ಬೆಳೆದಂತ ಬೀಜ ವಿಶ್ವವಿದ್ಯಾಲಯ ಮಾರ್ಕೆಟ್ನಲ್ಲಿ ಬಿಡ್ತಾ ಇದೆ. ಹಾಗೆ ನೋಡಿದ್ರೆ ನಾವು ವಿಶ್ವ ವಿಶ್ವವಿದ್ಯಾಲಯ ಆಯ್ತು, ಗೌರ್ಮೆಂಟ್ ಆಯ್ತು, ದೊಡ್ಡ ದೊಡ್ಡ ಕಂಪನಿಗಳು ಆರ್ಡರ್ ಕೊಡಬಹುದಿತ್ತು. ನಾವು ಆರ್ಡರ್ ಕೊಟ್ಟು ಬೀಜ ವ್ಯವಸ್ಥೆ ಮಾಡಬಹುದಿತ್ತು. ಆದ್ರೂ ಕೂಡ ರೈತರನ್ನ ಆತರ ಬೆಳೆಸಬೇಕು. ನಾವು ರೈತನಲ್ಲಿ ಒಳ್ಳೆ ಬೀಜಗಳು ತಂದ ಒಂದು ಶಕ್ತಿ ಬರಬೇಕು. ಬೀಜ ನಮ್ಮ ಹಕ್ಕದು, ನಮ್ಮ ಬೀಜ ಹಕ್ಕ ಮೂಲ ಉದ್ದೇಶ ಏನು, ರೈತನ ಯಾಕೆ ಬೆಳೆಸ್ತಾ ಇದ್ದೀವಿ ಅಂದ್ರೆ ಬೀಜದ ಕೊರತೆ ಆಗಬಾರ್ದು, ಬೀಜ ನಮ್ಮ ಕೈಯಲ್ಲಿ ಇರಲೇಬೇಕು ಯಾವಾಗ್ಲೂ. ಹೇಗೆ ಹೊಲ ನಮ್ಮ ಹಕ್ಕು, ಬೀಜ ಕೂಡ ನಮ್ಮ ಹಕ್ಕು. ಅದು ಕಳಿಬಾರ್ದು ಅನ್ನೋದಕ್ಕೆ ಸಂಶೋಧನೆ ಆಯ್ತು, ವಿಶ್ವವಿದ್ಯಾಲಯ ಆಯ್ತು. ನಾವು ಎಷ್ಟೆಷ್ಟು ಸಾಧ್ಯದ ರೈತರನ್ನ ಈ ಬೀಜ ಇದರಲ್ಲಿ ಹೇಗೆ ಬೆಳೆಸಬೇಕು, ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೊಸಮನೆಯವರು. ಅವ್ರು ಎಷ್ಟು ಎಲ್ಲ ಕಡೆ ಎಲ್ಲೆಲ್ಲಿ ಬೀಜ ಸಿಗ್ತಾವ, ಎಲ್ಲೆಲ್ಲಿ ಏನೇನು ಸಿಗ್ತಾವ ಅದನ್ನ ತಂದಿಲ್ಲಿ ಅಳವಡಿಸ್ತಾ ಇದ್ದಾರೆ. ಒಂದು ರೈತರ ಒಂದು ಇದು ಒಳ್ಳೆ ಸುದೇಶಕ್ಕೆ ಇವತ್ತು ಈ ಸಭೆಯಲ್ಲಿ ನಮ್ಮನ್ನು ಕರೆದು ನಮ್ಮ ಮಾತು ಹಂಚಿಕೊಂಡು ತಮ್ಮೆಲ್ಲರೂ ಧನ್ಯವಾದ.
1: ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಎ ಇವರುಗಳು ಕೂಡ ಬೀಜದ ಪ್ರಾಮುಖ್ಯತೆ, ಮುಂಬರುವ ದಿನಗಳಲ್ಲಿ ರೈತ ಬಾಂಧವರು ಎಣ್ಣೆ ಕಾಳುಗಳ ಜೊತೆಗೆ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು, ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಾಂತ್ರಿಕ ಮಾಹಿತಿಗಳನ್ನು ಅನುಸರಿಸಿ ಕೃಷಿಯನ್ನು ಮಾಡಬೇಕು, ಇದರಿಂದ ಹೆಚ್ಚಿನ ಲಾಭ, ಕೃಷಿಯಲ್ಲಿ ಕಡಿಮೆ ಖರ್ಚು ಉಂಟಾಗುತ್ತದೆ ಎಂಬಂತಹ ಒಂದು ವಿಚಾರವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರುಗಳಾದಂತಹ ಡಾಕ್ಟರ್ ತಿಮ್ಮಣ್ಣ ನಾಯಕ್, ಕೃಷಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಜೊತೆಗೆ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಿಯಾಗಿ ಎಲ್ಲ ಸಿಬ್ಬಂದಿಗಳು, ರೈತ ಬಾಂಧವರು ಹಾಗೂ ಬೋಧಕೇತರ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವವಿದ್ಯಾಲಯದ ಈ ಮುಂಗಾರು ಬೀಜ ದಿನೋತ್ಸವದ ಸಂದರ್ಭದಲ್ಲಿ ವಿಜ್ಞಾನಿಗಳಿಂದ ರೈತ ಬಾಂಧವರಿಗೆ ಬೀಜದಿಂದ ಬೀಜಕ್ಕೆ ಎದುರಾಗುವಂತಹ ಸಮಸ್ಯೆಗಳು, ಮುಖ್ಯವಾಗಿ ಬಿತ್ತನೆಯ ಒಂದು ವಿಧಾನ ಆಗಿರ್ಬೋದು, ಬೀಜೋಪಚಾರ ಆಗಿರ್ಬೋದು, ಮಣ್ಣಿನ ಸಿದ್ಧತೆ, ರಸಗೊಬ್ಬರಗಳ ಪೂರೈಕೆ, ಮೌಲ್ಯವರ್ಧನೆ, ಜೊತೆಗೆ ಕೀಟ ರೋಗಗಳ ಕುರಿತು

0: ಅಂಥವರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅದರ ಜೊತೆಗೆ ವಿವಿಧ ತಳಿಗಳ ಬೀಜದ ಪ್ರದರ್ಶನ ಆಗಿರಬಹುದು, ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಮಾರಾಟದ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂತಹ ರೈತ ಬಾಂಧವರು ತಮಗಿಷ್ಟವಾದಂತಹ ಬೀಜವನ್ನು ಖರೀದಿ ಮಾಡಿದರು. ಮುಖ್ಯವಾಗಿ ತೊಗರಿ ಬೆಳೆಯ ವಿವಿಧ ಬೀಜಗಳು, ಮೆಕ್ಕೆಜೋಳ ಆಗಿರ್ಬೋದು, ತೃಣಧಾನ್ಯಗಳಾಗಿರ್ಬೋದು, ಸೂರ್ಯಕಾಂತಿಯ ಹೈಬ್ರಿಡ್ ತಳಿಗಳ ಬೀಜಗಳು, ಹೀಗೆ ಸುಧಾರಿತ ಬೀಜಗಳನ್ನು ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಖರೀದಿ ಮಾಡಿದ್ದು ಸಾಮಾನ್ಯವಾಗಿತ್ತು. ಒಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಈ ಮುಂಗಾರು ಬೀಜ ದಿನೋತ್ಸವದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮುಖ್ಯವಾಗಿ ರೈತರ ಜೊತೆ ರೈತ ಮಹಿಳೆಯರು ಕೂಡ ಬಂದದ್ದು ಈ ಒಂದು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಬೀಜ ಘಟಕದ ಬೀಜ ಅಧಿಕಾರಿಗಳಾದಂತಹ ಡಾಕ್ಟರ್ ಉಮೇಶ್ ಹಿರೇಮಠ್ ಇವರುಗಳು ನೆರವೇರಿಸಿದರು.
1: ಇದುವರೆಗೆ ದಿನಾಂಕ 25/5/2026 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ಮುಂಗಾರು ದಿನೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಯಳ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
0: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಮೊದಲ 2 ದಿನಗಳು ಅಲ್ಲಲ್ಲಿ ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27% ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 63-72% ಮತ್ತು ಕನಿಷ್ಠ ಆರ್ದ್ರತೆ 25-29% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು, ಸಿಡಿಲು ಮತ್ತು ಮಿಂಚಿನ ಸಾಧ್ಯತೆ ಇರೋದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಳ್ಳುವುದು ಉತ್ತಮ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿಗ್ರಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ನಿರ್ವಹಿಸಲು ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲನ್ನು 1 ಮಿಲಿಲೀಟರ್ ಮೆಲಥಿಯಾನ್ 50 EC ದ್ರಾವಣದೊಂದಿಗೆ ಬೆರೆಸಿ ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಇಡಬೇಕು. ಜೊತೆಗೆ

0: ಉಳಿಮನೆಯನ್ನು ತಂಪಾಗಿಸುವಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯು ಕೂಡ ಸುಲಭ ಆಗಿರುತ್ತದೆ. ಒಣಮೇವಿನ ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2,259 ರೂಪಾಯಿಗಳಿಂದ ಗರಿಷ್ಠ 2,286 ರೂಪಾಯಿಗಳವರೆಗೆ. ಕಡಲೆಕಾಳು 5,155 ರೂಪಾಯಿಗಳಿಂದ 6,280 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 2,877 ರೂಪಾಯಿಗಳಿಂದ 8,891 ರೂಪಾಯಿಗಳವರೆಗೆ. ಅಲಸಂದೆ 4,059 ರೂಪಾಯಿಗಳಿಂದ 6,101 ರೂಪಾಯಿಗಳವರೆಗೆ. ಶೇಂಗಾ ಗೊಂಗ್ರಿ 7,669 ರೂಪಾಯಿಗಳಿಂದ 7,999 ರೂಪಾಯಿಗಳವರೆಗೆ. ಭತ್ತ ರಾಜಹಂಸ 1,451 ರೂಪಾಯಿಗಳು. ಭತ್ತ ಸೋನಾ ಮಸೂರೆ 2,066 ರೂಪಾಯಿಗಳು. ಸೂರ್ಯಕಾಂತಿ 4,250 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 6,139 ರೂಪಾಯಿಗಳಿಂದ 7,930 ರೂಪಾಯಿಗಳವರೆಗೆ. ಈಗ ಕೇಳಿ ಲಿಂಕ್ಸ್ಕೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2,180 ರೂಪಾಯಿಗಳಿಂದ 2,460 ರೂಪಾಯಿಗಳವರೆಗೆ. ಅಲಸಂದೆ 7,350 ರೂಪಾಯಿಗಳು. ಹುರುಳಿಕಾಳು 4,250 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ 2,130 ರೂಪಾಯಿಗಳು. ತೊಗರಿ ಕನಿಷ್ಠ 7,975 ರೂಪಾಯಿಗಳಿಂದ ಗರಿಷ್ಠ 8,125 ರೂಪಾಯಿಗಳವರೆಗೆ. ಕೇಳಿ ಸಿಂಧನೂರು ಮಾರುಕಟ್ಟೆ ಭತ್ತ ಆರಣ್ಯರ್ ಕನಿಷ್ಠ 1,950 ರೂಪಾಯಿಗಳಿಂದ ಗರಿಷ್ಠ 2,605 ರೂಪಾಯಿಗಳವರೆಗೆ. ಭತ್ತ ಆರಣ್ಯರ್ ಹಳೆಯದು ಕನಿಷ್ಠ 2,684 ರೂಪಾಯಿಗಳಿಂದ 3,200 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ.

0: ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:21. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು.
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51-7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ BT ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಬಿತ್ತರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ

0: ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 0853229588 ಅಥವಾ 0853220031 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನೆರಾಳ್ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು.

ಇದುವರೆಗೆ ಮನ್ನೇರಾಳು ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ

0: ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫ್ ಆಫ್ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರೀಕ್ಷಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲಾ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳ ಸಾಗಾಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ BSF ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ BSF ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ BSF ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು BSF ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 21-17, 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ 2ನೇ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಚಂಡ ಚಿತ್ರದ ಗೀತೆಯನ್ನು ಹಾಡಿದವರು ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಲ್ ಅವರು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಎಸ್ ನಾರಾಯಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಾಧು ಕೋಕಿಲ್ಲ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ಹರಿಚರಣ್ ಹಾಗೂ ಸಾಹಿತಿಯವರ ಸ್ವರದಲ್ಲಿ ಬುಗುರಿ ಚಿತ್ರದ ಗೀತೆಯನ್ನು ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆಮೇಯರ್ ಅವರ ಸಂಗೀತ ನಿರ್ದೇಶನವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ, ಕೃಷ್ಣ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಚಕ್ರವರ್ತಿ ಚಿತ್ರದ ಗೀತೆಯನ್ನು ಅರ್ಮನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರಣವಿಕ್ರಮ ಚಿತ್ರಕ್ಕೆಂದು ಹಾಡಿದ್ದಾರೆ ಕಾರ್ತಿಕ್ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ನೀವು ಕೇಳುತ್ತಿದ್ದೀರಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಯೋಗರಾಜ್ ಭಟ್ ಅವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆಯಲ್ಲಿ ಕ್ರಾಂತಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ

ತವರಿಗೆ ಬಾ ತಂಗಿಚಿತ್ರದ ಗೀತೆಯನ್ನು ಗೀತೆಗೆಂದು ಹಾಡಿದ್ದಾರೆ ಮಧು ಬಾಲಕೃಷ್ಣ ಅವರು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:31. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಅಂದರೆ 27/5/2026 ಸಂಜೆ 6:51 7:34 ರೈತರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಬಿತ್ತರ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಳಿ ತಜ್ಞರು ಹಾಗೂ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡುಗುಂದಿ, ಹಿರಿಯ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ರಾಯಚೂರು ಆಕಾಶವಾಣಿಯ ದೂರವಾಣಿ ಸಂಖ್ಯೆ 0853229 285

0: 0001 ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
1: ಈಗ ಕೇಳಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು.

ಇದುವರೆಗೆ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯದಲ್ಲಿ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿರುವ ಭಾವಗೀತೆಯನ್ನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರ ರಚನೆಯಲ್ಲಿರುವ ಭಾವಗೀತೆಯನ್ನು ಕೇಳಿ ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಬಿ ಆರ್ ಶಂಕರ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕೇಳಿ ನಾಟಕ.
4: ನಾಟಕ ಹೂವು ಅಲ್ಲ ಗೊಬ್ಬರ. ರಚನೆ ಕೆಟಿ ಗಟ್ಟಿ. ಕೇಳಿ ನಾಟಕ ಹೂವು ಅಲ್ಲ ಗೊಬ್ಬರ.

0: ಅವರಿಗೆ.
1: ಸ್ವಲ್ಪ ತಡೀರಿ ಸರ್, ಸ್ವಲ್ಪ ತಡೀರಿ ಸರ್. ನಿಮ್ ಮನೆಯವರು ಆರ್ತಿ ಆರ್ತಿ ತರ್ತಾ ಇದ್ದಾರೆ ಸರ್.
2: ಇನ್ ಒಳಗೆ ಬನ್ನಿ ನೋಡಿ, ಸೀದಾ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬನ್ನಿ. ಅಲ್ರಿ, ಅಂದಾಗ ಹಾರ ಎಲ್ಲ ಎಲ್ಲಿ?
3: ಹಾರ ಯಾವ ಹಾರ?
2: ಅಲ್ಲ, ಜನ ಎಲ್ಲ ಹಾರ ಹಾಕ್ಲಿಲ್ವೇ?
1: ಹಾರ ಬರ್ತಾ ಇದೆ ಅಮ್ಮನವ್ರೆ, ಬರ್ತಾ ಇದೆ.
2: ಇದೇನ್ರಿ ಇದು, ಬರ್ತಾ ಇದೆ ಅಂದ್ರೆ?
1: ತರ್ತಾ ಇದ್ದಾರೆ ಗೋವಿಂದಪ್ಪನವರು, ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ.
3: ಇವಳಿಗೆ ಯಾವಾಗ್ಲೂ ಇದೊಂದು ಚಿಂತೆ. ಬರ್ರಿ ಬಸಪ್ಪನವ್ರೆ, ಅದೇನೋ ಹೇಳ್ತಾ ಇದ್ರಲ್ಲ.
1: ಏನಿಲ್ಲ ಸರ್, ನಿಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಸರ್. ಸಚಿವ ಸಂಪುಟದ ಪಟ್ಟಿ ತಯಾರಾಗೋಕ್ ಮುಂಚೆನೆ ಜನ ಸನ್ಮಾನದ ತಯಾರು ಮಾಡಿಬಿಟ್ರು ಸರ್. ಎಷ್ಟು ಹಾರಗಳು ಸರ್, ಎಷ್ಟು ಹಾರಗಳು.
3: ಅಲ್ರಿ, ಅದ್ ಹೇಗ್ರಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ?
1: ಜನ ಈಗ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಸರ್. ಯಾವ ಪಕ್ಷ ಗೆಲ್ತದೆ, ಯಾರ ಮಂತ್ರಿ ಆಗ್ತಾರೆ ಅಂತೆಲ್ಲ ಜನಕ್ಕೆ ಮೊದಲೇ ಗೊತ್ತಾಗ್ಬಿಡುತ್ತೆ ಸರ್. ನೀವೇ ನೋಡಿದ್ರಲ್ಲ ಸರ್, ಜನ ಒಳ್ಳೆ ಲೀಡರ್ನ ಎಷ್ಟು ಬೇಗನೆ ಗುರುತಿಸ್ಬಿಡ್ತಾರೆ ಅಂತ. ನೀವು ಈ ಸಲ ನಾಮಪತ್ರ ಸಲ್ಲಿಸುವಾಗಲೇ ಜನ ತೀರ್ಮಾನ ಮಾಡಿಬಿಟ್ಟಿದ್ರಂತೆ ನೀವು ಈ ಸಲ ಮಿನಿಸ್ಟ್ರು ಅಂತ. ನಮ್ಮ ಪ್ರಜಾಪ್ರಭುತ್ವಕ್ಕೆ ಪ್ರಾಯ ಬಂತು ಸರ್. ಓಟು ಅಂದ್ರೆ ಏನು ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಾಗ್ಬಿಡ್ತು ಸರ್. ಜನಾದೇಶ ಅಂದ್ರೆ ಜನಾದೇಶ. ಓ ಓಹೋ, ಭಾರತ ಲಾರಿ ಬಂತು, ಲಾರಿ ಬಂತು ಸರ್.
3: ಏನು?

0: ಹಾರಿರ್ಲಾರಿನ?
1: ಹೌದು ಸರ್, ಜನ ನಿಮ್ಗೆ ಹಾಕಿದ ಹಾರಗಳು ಸರ್. ಏನು ಜನ, ಏನು ಜನ ಸರ್, ಎಷ್ಟು ಹಾರಗಳು, ಎಷ್ಟು ಹಾರಗಳು. ಹೋ ಹೋ, ಗೋವಿಂದಪ್ಪನು ಬಂದರು ನೋಡಿ.
2: ಹೂವಿನ ಹಾರಗಳು ಸರ್ ಒಂದು ಲಾರಿಗಿಂತಲೂ ಜಾಸ್ತಿನೇ ಇದೆ. ಅದಕ್ಕೆ ಲಾರಿಲೇ ತುಂಬಿಸ್ಕೊಂಡು ಬಂದೆ. ಹಿಂದ್ಗಡೆ ಜೀಪ್ನಲ್ಲಿ ಕೂಡ ಇದೆ ಸರ್. ಇಷ್ಟವರೆಗೆ ಯಾವುದೇ ಸಮಾರಂಭದಲ್ಲಿ ಯಾರಿಗೂ ಇಷ್ಟು ಹೂವಿನ ಹಾರಗಳು ಬಿದ್ದಿಲ್ವಂತೆ. ಇದು ಒಂದು ದಾಖಲೆಯಂತೆ ಸರ್.
0: ಹೌದಾ?
2: ಹೌದು ಸರ್, ಈ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಇದೊಂದು ದಾಖಲೆಯಂತೆ ಸರ್. ಆದ್ರಿಂದ ಇದು ಗಿನ್ನೀಸ್ ದಾಖಲೆಗಳ ಪಟ್ಟಿಗೆ ಸೇರುತ್ತೆ ಸರ್. ಅದ್ಯಾರೋ ಅವ್ರ ಕಡೆಯವರು ನೋಡಕ್ ಬರ್ತಾರಂತೆ.
0: ಓಹೋ, ಯಾವಾಗ ಬರ್ತಾರ ಅವರು?
2: ಇವತ್ತೇ ಬರ್ಬೋದಂತೆ, ತಪ್ಪಿದ್ರೆ ನಾಳೆ ಖಂಡಿತ ಬರ್ತಾರೆ ಅವರು. ಬರೋವರೆಗೆ ಹಾರಗಳೆಲ್ಲ ಹಾಗೇ ಇರಲಿ ಸರ್.
3: ಹಾರಗಳನ್ನ ಎಲ್ಲಿರಿಸ್ಲಿ ಸರ್?
1: ಹಾ, ಮನೆಯೊಳಗೇನೆ ಇರಿಸ್ಬೇಕು, ಇನ್ನೆಲ್ಲಿ ಅಲ್ವಾ ಸರ್.
2: ಗಿನ್ನಿಸ್ನವರು ಬಂದು ಹೋಗೋವರೆಗೆ ಮನೆಯೊಳಗೆ ಇರಲಿ ಅಲ್ವಾ ಸರ್?
0: ಮನೆಯೊಳಗೆ ಇರಲಿ.
1: ಸರ್, ನಾವು ಸ್ವಲ್ಪ ಹೊತ್ತು ಹೊರಗಡೆ ಅಂಗಳದಲ್ಲಿ ಕೂತ್ಕೊಳ್ಳೋಣ, ಆಗ್ದಾ ಸರ್?
0: ಆಗ್ಲಿ, ಆ ಪೇಪರ್ನೆಲ್ಲ ತಗೊಳ್ಳಿ. ಯಾರು?
2: ನಿಮ್ಮ ಸ್ನೇಹಿತರು ಸರ್, ಚಿತ್ತರಂಜನ್ ದಾಸ್, ವಿಶ್ವಚೇತನ ಪ್ರಶಸ್ತಿ ವಿಜೇತರು.
1: ಕೈಯಲ್ಲಿ ಹೂವಿನ ಹಾರವೂ ಇದೆ.
0: ಓ, ಚಿತ್ತರಂಜನ್ ದಾಸ್. ಛೇ ಛೇ, ಇದೆಲ್ಲ ಯಾಕೆ ಬೇಕಾಗಿತ್ತು?
4: ಅಭಿನಂದನೆಗಳು ರಾಮಲಿಂಗಪ್ಪನವರೇ, ಸನ್ಮಾನ ಸಮಾರಂಭಕ್ಕೆ ಬರಲಿಕ್ಕೆ ಆಗಲಿಲ್ಲ.
0: ಪರವಾಗಿಲ್ಲ, ನೀವು ಬರೆದಿದ್ರು ನಿಮ್ಮ ಶುಭಾಶಯಗಳು ಇದ್ದೇ ಇರ್ತವೆ ಅಂತ ನಂಗೆ ಗೊತ್ತಿಲ್ವಾ.
1: ನೀವು ಬರ್ತಿದ್ರೆ ನಿಮ್ಮ ಮಾತು ಕೇಳೋ ಭಾಗ್ಯ ಸಿಕ್ತಿತ್ತು.
4: ಮುಂಬೈ ವಿಶ್ವಸಂಸ್ಕೃತಿ ಸಮ್ಮೇಳನದಲ್ಲಿ ಭಾಗವಹಿಸಿ ಈಗ ತಾನೇ ಬರ್ತಿದ್ದೀನಿ. ಪ್ಲೇನ್ ಒಂದು ಗಂಟೆ ತಡವಾಗಿ ಹೊರಟಿದ್ದು. ಇದೇನು ರಾಮಲಿಂಗಪ್ಪನವರೇ ಲಾರಿಯಿಂದ ಇಳಿಸ್ತಿರೋದು?
1: ಹೂವಿನ ಹಾರಗಳು ಸರ್. ಇವರಿಗಿವತ್ತು ಪೌರ ಸನ್ಮಾನದಲ್ಲಿ ಜನಗಳು ಹಾಕಿದ ಹಾರಗಳು ಸರ್. ಸುಮಾರು 20-25 ಸಾವಿರ ಹಾರಗಳು ಬಿದ್ದಿರಬಹುದು ಅಲ್ವಾ ಗೋವಿಂದಪ್ಪನವರೇ?
2: ಹೌದು ಸರ್, ಒಂದು ಲಾರಿ ಸಾಲದೆ ಒಂದು ಜೀಪ್ನಲ್ಲಿ ಕೂಡ ಹಾಕೊಂಡು ಬಂದ್ವಿ ಸರ್.
4: ನನಗೆ ವಿಶ್ವಚೇತನ ಪ್ರಶಸ್ತಿ ಬಂದಾಗ ನಡೆದ ಸನ್ಮಾನ ಸಮಾರಂಭದಲ್ಲಿ ಬಂದದ್ದು ಒಟ್ಟು 63 ಹಾರಗಳು.
0: ಬಹುಶಃ ನಿಮ್ಮ ವಯಸ್ಸು ನೋಡಿ ವರ್ಷಕ್ಕೊಂದರಂತೆ ಹಾಕಿರಬೇಕು.
4: ಹಾಗಿದ್ರೂ 2-3 ಹಾರಗಳು ಬರಬೇಕಾಗಿತ್ತು.
1: ಬಹುಶಃ ನೀವು ಬರೆದಿರೋ ಪುಸ್ತಕಗಳ ಸಂಖ್ಯೆ ಇರಬಹುದು ಸರ್.
4: ಇಲ್ರಿ ಬಸಪ್ಪನವರೇ, ನಾನಷ್ಟು ಬರೆದಿಲ್ಲ
3: ಸರ್. ಖಾಲಿ ಇದ್ದ ಎಲ್ಲ ಕೋಣೆಗಳನ್ನು ತುಂಬಿಸಿದ್ವಿ ಸರ್. ಇನ್ನು ಬಾಕಿ ಇರೋದು ನಿಮ್ಮ ಮಲಗೋ ಕೋಣೆ, ಅಡಿಗೆ ಕೋಣೆ, ಬಚ್ಚಲು ಮತ್ತು ಲ್ಯಾಟ್ರಿನ್ ಮಾತ್ರ. ಇನ್ನೂ 1/2 ಲಾರಿ ಇದೆ ಸರ್. ಹಾಲ್ನಲ್ಲಿ ಇನ್ನೂ ಸ್ವಲ್ಪ ಹಾಕ್ಲಾ ಸರ್?
0: ಹಾಕಿ. ಬೆಡ್ರೂಮು, ಅಡಿಗೆ ಕೋಣೆ, ಆ ಬಾತ್ರೂಮು ಮತ್ತು ಲ್ಯಾಟ್ರಿನ್ ಹೋಗೋಕೆ ಬರೋಕೆ 3 ಅಡಿಗಳು ದಾರಿ ಬಿಟ್ಬಿಡಿ.
3: ಹಾ ಸರಿ ಸರ್.
5: ಅಡಿಗೆ ಕೋಣೆಗೆ ಇನ್ನೂ ತರಬೇಡಿ, ಇಲ್ಲಿ ಜಾಗ ಇಲ್ಲ. ಬೆಡ್ರೂಮ್ನಲ್ಲಿ ತುಂಬ ಎತ್ತರಕ್ಕೆ ಹಾಕ್ಬೇಡಿ, ಒಂದು ಕಿಟಕಿ ತೆರೆದ ಇರಲಿ, ಗಾಳಿ ಬರಬೇಡವೆ.
3: ಮಂಚದ ಮೇಲೆ ಹಾಕ್ಲಾ ಸರ್?
0: ಹಾ ಹಾಕಿ. ನೋಡಿ, 5 ಅಡಿಗಿಂತ ಎತ್ತರ ಮಾಡಬೇಡಿ, ಎತ್ತರಕ್ಕೆ ಹತ್ತೋಕ್ಕಾಗಲ್ಲ.
4: ರಾಮಲಿಂಗಪ್ಪನವರೇ, ಇದ್ಯಾಕೆ ಹಾರಗಳನ್ನು ಈ ರೀತಿ ತುಂಬಿಸಿಡ್ತಿದ್ದೀರಿ?
0: ಮತ್ತೆ ಏನು ಮಾಡೋಕ್ಕಾಗತ್ತೆ ಚಿತ್ತರಂಜನ್ ದಾಸರೇ, ಜನ ಪ್ರೀತಿಯಿಂದ ಅಭಿಮಾನದಿಂದ ಹಾಕಿದ ಹಾರಗಳನ್ನ ಅಲ್ಲೇ ಬಿಟ್ಟು ಬರೋಕ್ಕಾಗತ್ತಾ? ದಾರಿಲಿ ಬಿಸಾಡೋಕ್ಕಾಗತ್ತಾ? ಮನೆಗೆ ತರಬೇಕಲ್ವಾ?
4: ಅದು ನಿಜ, ಆದರೆ 4-5 ಮನೆಯೊಳಗೆ ತರಬಹುದು. ಇಷ್ಟೊಂದು ರಾಶಿ ಹಾರಗಳನ್ನು ಮನೆಯೊಳಗೆ ಹಾಕಿ ಏನು ಮಾಡ್ತೀರಿ? ಮತ್ತೆ ಎತ್ತಿ ಹೊರಗೆ ಬಿಸಾಡಬೇಕಲ್ಲ?
0: ಅದು ಹೌದು, ಆದರೆ ಇಷ್ಟರವರೆಗೆ ಜಗತ್ತಿನಲ್ಲಿ ಯಾರಿಗೂ ಇಷ್ಟೊಂದು ಹೂವಿನ ಹಾರಗಳು ಬಿದ್ದಿಲ್ವಂತೆ ಚಿತ್ತರಂಜನ್ ದಾಸರೇ. ಇದು ಒಂದು ದಾಖಲೆಯಂತೆ, ಆದ್ದರಿಂದ ಗಿನ್ನೆಸ್ ದಾಖಲೆಯವರು ನೋಡೋಕೆ ಬರ್ತಾರಂತೆ. ಇವತ್ತೇ ಬರ್ತಾರೆ ಅಂತ ಖಂಡಿತ ಇದ್ದಿದ್ರೆ ಅಂಗಳದಲ್ಲೇ ಇಟ್ಕೋಬೋದಾಗಿತ್ತು.
1: ಇವತ್ತು ಬರ್ದಿದ್ರೆ ನಾಳೆ ಬರೋದಂತೂ ಖಂಡಿತ ಸರ್. ಆದರೆ ಹೊರಗೆ ಇಡಂಗಿಲ್ಲ ಸರ್, ಮೋಡ ಇದೆ, ರಾತ್ರಿ ಮಳೆ ಬರಬಹುದು.
4: ಹಾಗಿದ್ರೆ ನೀವು ಜೋಪಾನ ಮಾಡಬೇಕಾದ ಅಗತ್ಯ. ಈ ದಾಖಲೆ ಮನುಷ್ಯರು ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ.
1: ಇವತ್ತಿಲ್ದಿದ್ರೆ ನಾಳೆ ಬರೋದು ಖಂಡಿತ ಸರ್.
4: ರಾಮಲಿಂಗಪ್ಪನವರೇ, ನಿಮ್ಗೆ ಏನು ಖಾತೆ ಕೊಡ್ತಾರೆ ಅಂತ ಗೊತ್ತಾ?
0: ಇಲ್ವಲ್ಲ, ಅಬಕಾರಿ ಅಥವಾ ರೆವಿನ್ಯೂ ಖಾತೆ ಕೊಡಿ ಅನ್ಬೇಕು ಅಂತಿದ್ದೀನಿ.
4: ಯಾರೋ ಹೇಳ್ತಿದ್ರು ಕೃಷಿ ಮತ್ತು ನೀರಾವರಿ ಅಂತ, ಮತ್ತಾರೋ ಹೇಳ್ತಿದ್ರು ತೋಟಗಾರಿಕೆ ಅಂತ. ಆದ್ರೆ ಜನ ಹಾಕಿರೋ ಹಾರಗಳನ್ನು ನೋಡಿದ್ರೆ ನಿಮ್ಗೋಸ್ಕರ ಫ್ಲೋರೋಕಲ್ಚರ್ ಅಂತ ಒಂದು ಹೊಸ ಖಾತೆ ಮಾಡಿದ್ರು ಆಶ್ಚರ್ಯ ಇಲ್ಲ.
0: ಫ್ಲೋರೋಕಲ್ಚರ್? ಹಾಗಂದ್ರೆ
4: ಫ್ಲೋರೋಕಲ್ಚರ್ ಅಂದ್ರೆ ಪುಷ್ಪ ಕೃಷಿ.

0: ಈ ಅಬಕಾರಿ ಎಲ್ಲ ಈಗ ಏನೂ ಸುಖ ಇಲ್ಲ ರಾಮಲಿಂಗಪ್ಪನವ್ರೆ. ಪುಷ್ಪ ಕೃಷಿ ಅಂದ ಮೇಲೆ ಅದ್ರ ಒಟ್ಟಿಗೆ ಪುಷ್ಪೋದ್ಯಮ ಕೂಡ ಇರುತ್ತೆ, ಎಕ್ಸ್ಪೋರ್ಟು ಇಂಪೋರ್ಟು ಎಲ್ಲ ಇರುತ್ತೆ. ಸಿ ಎಂ ಕೊಟ್ಟರೆ ಇದನ್ನೇ ಒಪ್ಕೊಳ್ಳಿ, ಕೋಟಿಗಟ್ಟಲೆ ವ್ಯವಹಾರ ಇರುತ್ತೆ. ದೇಶದ ಖಜಾನೆಗೆ ಕೋಟಿಗಟ್ಟಲೆ ಡಾಲರ್ ತರೋ ವ್ಯವಹಾರ ಬೂದಿಪುರ ಅವರೇ.
1: ಹೌದಾ ಚಿತ್ರಂಜನ್ ದಾಸ್, ನಂಗಿದೆಲ್ಲ ಗೊತ್ತೇ ಇರಲಿಲ್ಲ.
2: ಈ ಹಾರಗಳನ್ನು ನೋಡಿದ್ರೆ ಜನಾದೇಶ ಕೂಡ ಅದೇ ಅನ್ಸುತ್ತೆ ಅಲ್ವಾ ಸರ್?
1: ಬಸಪ್ಪನವರೇ ಆ ಫೋನ್ ಎತ್ಕೊಳ್ಳಿ.
2: ಹಲೋ ಯಾರು? ಹಾ ನಮಸ್ಕಾರ ಸರ್, ನಾನು ಬಸಪ್ಪ ಸರ್. ಹೌದು ಎಮ್ ಎಲ್ ಎ ಸರ್. ಹೌದು ಸರ್, ಇದ್ದಾರೆ ಸರ್. ಸರಿ ಸರ್.
3: ಸರ್ ಸಿ ಎಂ ಸರ್.
1: ಸಿ ಎಮ್? ಹಾಂ ನಮಸ್ಕಾರ ಸರ್. ಹೌದು ಸರ್, ರಾಮಲಿಂಗಪ್ಪ ಬೂದಿಪುರ. ಹಾಂ ಹೌದು ಸರ್, ತುಂಬ ಸಂತೋಷ ಸರ್. ಆಗಲಿ ಸರ್, ಖಂಡಿತ ಸರ್, ಆಗಲಿ ಸರ್. ನಮಸ್ಕಾರ. ಅಲ್ಲ ಅದು ಹೇಗೆ ಕೆಲವು ಸಲ ನಾವೆಣಿಸೋದಕ್ಕಿಂತ ಮೊದಲೇ ನಾವೆಣಿಸಿದ್ದು ನಡೆಯುತ್ತೆ ಅಂತ ಆಶ್ಚರ್ಯ ಆಗುತ್ತೆ ಚಿತ್ರಂಜನ್ ದಾಸರೇ.
0: ನಾವೆಣಿಸೋದಕ್ಕಿಂತ ಮೊದಲೇ ನಾವೆಣಿಸಿದ್ದು ಅಂದ್ರೆ ಏನು ರಾಮಲಿಂಗಪ್ಪನವರೇ?
1: ಅದೇ ಸರ್, ಸಿ ಎಂ ಆಗಲೇ ಪುಷ್ಪ ಕೃಷಿ ಮತ್ತು ಪುಷ್ಪೋದ್ಯಮ ಅಂತ ಒಂದು ಪ್ರತ್ಯೇಕ ಖಾತೆ ಮಾಡಿ ನನಗೆ ಆ ಖಾತೆ ಕೊಟ್ಬಿಟ್ಟಿದ್ದಾರೆ ಸರ್.
0: ತುಂಬ ಸಂತೋಷ, ಅಭಿನಂದನೆಗಳು ರಾಮಲಿಂಗಪ್ಪನವರೇ.
2: ಅಭಿನಂದನೆಗಳು.
1: ನನಗೆ ಆಶ್ಚರ್ಯವಾಗಿದೆ, ಸನ್ಮಾನ ಸಮಾರಂಭದಲ್ಲಿ ನಂಗೆ ಇಷ್ಟೊಂದು ಹಾರಗಳು ಬಿದ್ದಿರೋದಕ್ಕೂ ನಂಗೆ ಈ ಖಾತೆನೇ ಬಂದಿರೋದಕ್ಕೂ.
2: ಜನಾದೇಶ ಸರ್, ಜನಾದೇಶ ಇದು.
0: ನಾನಿನ್ನು ಹೊರಡ್ತೀನಿ ರಾಮಲಿಂಗಪ್ಪನವರೇ.
1: ಸರಿ ಚಿತ್ರಂಜನ್ ದಾಸರೇ, ಇನ್ನೊಂದ್ಸಲ ಸ್ವಲ್ಪ ಬಿಡುವಾಗಿರೋವಾಗ ಬನ್ನಿ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ.
0: ಆಗಲಿ ಸರ್.
1: ಬಸಪ್ಪನವರೇ, ಈ ಖಾತೆಯಲ್ಲಿ ಏನು ಕೆಲಸ ಅಂತಲೇ ತಿಳಿತಿಲ್ವಲ್ಲ.
2: ಚಿತ್ತರಂಜನ್ ದಾಸ್ ಹೇಳಿದ ಹಾಗೆ ಇದು ತುಂಬ ಒಳ್ಳೆ ಖಾತೆ ಸರ್.
1: ಹಾಗಂತೀರಾ?
2: ಹೂವನ್ನು ನೀವೇನು ಬೆಳೆಸಬೇಕಾಗಿಲ್ಲ, ಆ ಕೆಲಸ ರೈತರು ಮಾಡ್ತಾರೆ. ಅವ್ರಿಗೆ ಸಬ್ಸಿಡಿಲಿ ಹೂವಿನ ಬೀಜ ಮತ್ತು ಗೊಬ್ಬರ ಕೊಡಿಸಿದ್ರಾಯ್ತು.
1: ಸರಿ, ಅವ್ರು ಬೆಳೆದ ಹೂವನ್ನು ಏನು ಮಾಡೋದು?
2: ಎಕ್ಸ್ಪೋರ್ಟ್ ಸರ್. ನಮ್ಮ ದೇಶದ ಹೂಗಳಿಗೆ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಸರ್. ಬೀಜ ಮತ್ತು ಗೊಬ್ಬರವನ್ನು ಕೂಡ ಅಲ್ಲಿಂದಲೇ ತರಿಸಬಹುದು ಸರ್. ನೀವು ನಮ್ಮ ನಾಗರಾಜ್ ಬೇವನಹಳ್ಳಿಯನ್ನು ಪರ್ಸನಲ್ ಸೆಕ್ರೆಟರಿ ಮಾಡ್ಕೊಳ್ಳಿ ಸರ್. ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡಿ KASನಲ್ಲಿ 10 ವರ್ಷದಿಂದ ಇದ್ದಾನೆ. ನನ್ನ ಹೆಂಡತಿ ತಮ್ಮ ಸರ್. ಅವನಿಗೆ ಕೃಷಿ ಮತ್ತು ಮಾರಾಟದಲ್ಲಿ ಗೊತ್ತಿಲ್ಲದೆ ಇರುವ ವಿಷಯನೇ ಇಲ್ಲ ಸರ್.
1: ಆಗಲಿ ನೋಡೋಣ.
4: ಒಳಗೆ ಬನ್ನಿ, ಗಂಟೆ ಹತ್ತಾಯ್ತು, ಆಗ್ಲೇ ಹಸಿವೆನೇ ಇಲ್ವಾ ನಿಮ್ಗೆ?
5: ಹೂ ಎಲ್ಲ ಒಳಗಿರಿಸಿ ಆಯ್ತು ಸರ್, ಇನ್ನು ನಾವು ಹೋಗ್ತೀವಿ, ನೀವು ರೆಸ್ಟ್ ತಗೊಳ್ಳಿ, ನಾಳೆ ಬರ್ತೀವಿ. ನಾನು ಹೇಳಿದ್ದು ನೆನಪಿನಲ್ಲಿ ಇರಲಿ ಸರ್.
1: ಆಗಲಿ ಆಗಲಿ, ನೀವು ಆ ಗಿನ್ನೆಸ್ನವ್ರು ಯಾವಾಗ ಬರ್ತಾರೆ ಅಂತ ಸ್ವಲ್ಪ ವಿಚಾರಿಸಿ, ಆದಷ್ಟು ಬೇಗ ಬರಲಿ, ಇಲ್ಲಿ ಆಚೆ ಈಚೆ ಕಾಲಿಡೋದಕ್ಕೂ ಜಾಗ ಇಲ್ಲ.
2: ನನ್ನ ಇನ್ನೊಬ್ಬ ಭಾಮೈದಂದು ಒಂದು ಲೆದರ್ ಎಕ್ಸ್ಪೋರ್ಟ್ ಕಂಪ್ನಿ ಇದೆ ಸರ್, ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಹೂ ಎಕ್ಸ್ಪೋರ್ಟು ಮಾಡ್ಬೋದಲ್ಲ ಸರ್.
1: ಹಾಂ ಮಾಡ್ಬೋದು.
2: ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಸರ್, ಬರ್ತೀನಿ ಸರ್.
5: ನಾನು ಹೇಳಿದ್ದು ಕೂಡ ನೆನಪಿನಲ್ಲಿ ಇರಲಿ ಸರ್.

0: ರೀ ರೀ,
1: ಹಾಂ
0: ನಿದ್ದೆ ಬಂತಾ?
1: ಹಾಂ ಬಂತು ಅಂತ ಅನ್ಸತ್ತೆ.
0: ಅಲ್ರಿ, ಈ ಹೂವಿನ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋ ಹಂಗೆ ಕಾಣಿಸ್ತಾ ಇಲ್ಲ ರೀ ನನಗೆ.
1: ಯಾಕೆ?
0: ಎಷ್ಟು ವಾಸನೆ ರೀ, ಯಾವುದಾದ್ರೂ ಒಂದು ವಾಸನೆ ಆದರೆ ತಡ್ಕೋಬೋದು. ಈ ಗುಲಾಬಿ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಈ ರಜನಿಗಂಧ, ಬಾಬಾ ಬಾಬಾ, ಈ ನೂರಾರು ವಾಸನೆ ಎಲ್ಲ ಸೇರಿಕೊಂಡು ನನ್ನ ತಲೆ ಎಲ್ಲ ಸಿಡಿತಾ ಇದೆ ರೀ. ನಿಮ್ಗೆ ಅದು ಹ್ಯಾಕ್ ನಿದ್ದೆ ಬರುತ್ತೋ ಏನೋ.
1: ರಾಜಕೀಯದ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸ ಇರೋ ನನಗೆ ಹೂವಿನ ಹಾಸಿಗೆ ಮೇಲೆ ನಿದ್ದೆ ಬರೋದೇನೆ ಕಷ್ಟ? ನೀನು ಕಣ್ಣು ಮುಚ್ಚಿ ನಿದ್ದೆ ಮಾಡು.
0: ಕಣ್ಣು ನಿದ್ದೆ ಬಂದ್ಮೇಲೆ ತಾನೇ ಮುಚ್ಕೊಳ್ಳುತ್ತೆ. ವಾಸನೆ ಬರ್ತಾ ಇರೋದು ಮೂಗಿಗೆ.
1: ಮೂಗನ್ನೇ ಮುಚ್ಕೊಳೆ.
0: ಒಳ್ಳೆ ಹೇಳಿದ್ರಿ, ನಿಮಗೆ ಮೂಗಿಲ್ಲ ಅಂದ್ರೆ ನಂಗಿಲ್ವಾ? ಅಯ್ಯೋ ತುಂಬ ಕಷ್ಟ ರೀ. ಎಲ್ಲಾದರೂ ಬೇರೆ ಕಡೆ ಮಲಗೋಣ ಅಂತಂದ್ರೆ ಎಲ್ಲೂ ಒಂಚೂರು ಜಾಗನೂ ಇಲ್ಲ, ಎಲ್ಲ ಕಡೆ ಈ ವಾಸನೆ ಬೇರೆ.
1: ನೋಡು, ಕತ್ಲೇ ಈ ಹೂವಿನ ವಾಸನೆ ಮೂಗಿ ಬರುವಾಗ ನನಗೆ ಮಹಾಕವಿ ಕೀಟ್ಸ್ ನೆನಪಾಗುತ್ತೆ. ನಂಗೆ ಬಿ ಎನಲ್ಲಿ ಅವನೊಂದು ಕವಿತೆ ಇತ್ತು. ಕೀಟ್ಸು ಅದ್ಭುತ ಕವಿ. ಕತ್ಲಲ್ಲಿ ಕೂತ್ಕೊಂಡು ವಾಸನೆಯಿಂದಲೇ ಯಾವ ಹೂವು ಅಂತ ಹೇಳ್ತಿದ್ನಂತೆ.
0: ಅದೇನು ಮಹಾ, ನಾನು ಹೇಳ್ತೀನಿ.
1: ಹೇಳು ನೋಡೋಣ.
0: ಏನು ಹೇಳೋದು, ಎಲ್ಲ ವಾಸನೆ ಸೇರಿ ಒಂದೇ ವಾಸನೆ ಆಗಿರೋವಾಗ.
1: ಹಾಂ, ಯಾವುದಾದ್ರೂ ದಾಸರ ಪದನ ಮನಸ್ಸಿನಲ್ಲಿ ಧ್ಯಾನಿಸ್ತಾ ನಿದ್ದೆ ಮಾಡು.
0: ಈ ವಾಸನೆಯಲ್ಲಿ ಯಾವುದು ತಲೆಗೆ ಬರ್ತಾ ಇಲ್ರಿ.
1: ಹಾಗಾದರೆ ಯಾವುದಾದ್ರೂ ಹಳೆಯ ಸಿನಿಮಾ ಹಾಡು ನೆನಪು ಮಾಡ್ಕೊ. ನಂಗಂತೂ ನಿದ್ದೆ ಬರ್ತಾ ಇದೆ.

0: ರೀ, ನಿಮ್ ಸೆಕ್ರೆಟರಿ ಅಂತ ಕಾಣುತ್ತೆ.
1: ಹೇಗ್ ಗೊತ್ತಾಯ್ತು ನಿನಗೆ?
0: ಫೋನ್ ಮಾಡಿ ಈಗ ಬರ್ತೀನಿ ಅಂತಿದ್ರಲ್ಲ, ಮರ್ತು ಹೋಯ್ತಾ ನಿಮ್ಗೆ?
1: ಬಾಗಿಲು ತೆಗಿ.
0: ಒಳಗ್ ಕೂರಕ್ ಜಾಗ ಎಲ್ಲಿದೆ? ಅಂಗಳದಲ್ಲೇ ಕೂರಿ, ಚೇರ್ಸ್ ಎಲ್ಲ ಅಲ್ಲೇ ಇವೆ.
1: ಬನ್ನಿ ಬನ್ನಿ.
2: ಸರ್, ನಾನು ನಾಗರಾಜ ಬೇವಿನಹಳ್ಳಿ ಅಂತ, MLA ಬಸಪ್ಪನವರ.
1: ತಿಳೀತು ತಿಳೀತು, ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳೋಣ, ಒಳಗೆ ಜಾಗ ಇಲ್ಲ.
2: ಇನ್ನೂ ಗಿನ್ನಿಸ್ ದಾಖಲೆಯವರು ಯಾರು ಬಂದಿಲ್ಲ ಸರ್.
1: ಇನ್ನೇನು ಬರಬಹುದು?
2: ನಿಮ್ಮ ಕಾರ್ ಬರ್ತಾ ಇದೆ ಸರ್.
0: ರೀ, ಈ ಹೂವಿನ ರಾಶಿಗೆ ಏನಾದ್ರೊಂದು ಏರ್ಪಾಟು ಮಾಡಿ, ಒಂಥರ ವಾಸನೆ ಬರ್ತಾ ಇದೆ ಕಣ್ರಿ.
1: ನೋಡಿ, ಮೊದಲು ಏನಾದರೂ ಒಂದು ಸಮಾರಂಭ ಮುಗಿಸ್ಬಂದ್ರೆ ಹಾರ ಎಲ್ಲಿ ಅಂತ ಕೇಳೋಳು, ಈಗ ನೋಡ್ರಿ.
2: ನಿಜ ಸರ್, ಎಷ್ಟು ಹಾರ ಎಷ್ಟು ಹೂವು, ಅಭೂತಪೂರ್ವ ಸರ್.
1: ನಿಮಗೆ ಈ ಪುಷ್ಪೋದ್ಯಮದ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ರು ಬಸಪ್ಪನವರು.
2: ಎಲ್ಲ ಗೊತ್ತು ಸರ್, ನಾನು PhD ಮಾಡಬೇಕಂತ ಯೋಚನೆ ಮಾಡಿದ್ದೆ ಈ ಪುಷ್ಪೋದ್ಯಮದ ಮೇಲೆ ಸರ್. ಅಷ್ಟರಲ್ಲಿ KASಗೆ ಸೆಲೆಕ್ಷನ್ ಆಯಿತು, ಈ ಕಡೆ ಬಂದುಬಿಟ್ಟೆ. ನಮ್ಮ ಪ್ರತಿಯೊಂದು ಪುಷ್ಪಕ್ಕೂ ವಿದೇಶದಲ್ಲಿ ಒಳ್ಳೆ ಬೇಡಿಕೆ ಇದೆ ಸರ್. 400-500 ಕೋಟಿ ಮೌಲ್ಯದ ಹೂಗಳನ್ನ ಅಮೆರಿಕ ಒಂದಕ್ಕೆ ರಫ್ತು ಮಾಡಬಹುದು ಸರ್. ಅವರಿಗೆ ನಮ್ಮ ಮಲ್ಲಿಗೆ ಅಂದರೆ ಪ್ರಾಣ. 200 ಕೋಟಿದ್ದು ಬರೀ ಮಲ್ಲಿಗೆನೇ ಕಳಿಸ್ಬೋದು ಸರ್.
1: ಓಹೋ,
2: ಹಾಗೇನೆ ಗಲ್ಫ್ ಕಂಟ್ರೀಸ್ನಲ್ಲಿ ನಮ್ಮ ರಾತ್ರಿ ರಾಣಿಗೆ ತುಂಬ ಬೇಡಿಕೆ ಇದೆ ಸರ್. 200 ಕೋಟಿಯ ರಾತ್ರಿ ರಾಣಿಯನ್ನು ಗಲ್ಫಿಗೆ ಕಳಿಸ್ಬೋದು. ಆರ್ಕಿಡ್ಸು ಮತ್ತು ಟುಲಿಪ್ಸು ಇವಕ್ಕೆ ಎಲ್ಲ ಕಡೆ ಬೇಡಿಕೆ ಇದೆ ಸರ್. 300 ಕೋಟಿ ಸೇವಂತಿಗೆಯನ್ನು ಜರ್ಮನಿ ಕಳಿಸ್ಬೋದು.
1: ಸೇವಂತಿಗೆ ಯಾಕೆ ಜರ್ಮನಿಯವರಿಗೆ?
2: ಔಷಧಿಗೆ ಸರ್.
1: ಓಹೋ,
2: ಮತ್ತೆ ನಮ್ಮ ಜನಗಳ ಹಾಗೆ ಬಸ್ಗೆ ಹಾರ ಹಾಕೋಕೆ ಅಂದ್ಕೊಂಡ್ರ? ಸೇವಂತಿಗೆಯಿಂದ ಹೃದಯದ ಕಾಯಿಲೆಗೆ ಅದು ಯಾವುದೋ ಔಷಧಿ ತಯಾರಿಸ್ತಾರಂತೆ ಸರ್. ಇಂಗ್ಲೆಂಡ್ನಲ್ಲಿ ನಮ್ಮ ಸಂಪಿಗೆಗೆ ತುಂಬ ಡಿಮ್ಯಾಂಡ್ ಇದೆ ಅಂತೆ. ಅಲ್ಲಿ ಜನ ನಮ್ಮ ಖೇದಿಗೆಯನ್ನು ಕೂಡ ಇಷ್ಟಪಡ್ತಾರಂತೆ ಸರ್.
1: ನಮ್ಮ ದೇಶದಲ್ಲಿರೋ ಖೇದಿಗೆ ಕೂಡ ಅವ್ರ ಕಣ್ಣಿಗೆ ಬಿದ್ದಿದೆಯಾ? ನಮ್ಮ ಜನಕ್ಕೆ ಗೊತ್ತಿಲ್ಲ ಖೇದಿಗೆ ಎಲ್ಲಿ ಬೆಳೆಯುತ್ತೆ ಅಂತ.
2: 500 ಕೋಟಿಯ ಗುಲಾಬಿ ಆಸ್ಟ್ರೇಲಿಯಾಕ್ಕೆ, 250 ಕೋಟಿಯ ಕನಕಾಂಬ್ರ ರಷ್ಯಾಕ್ಕೆ ಕಳಿಸ್ಬೋದು ಸರ್.
1: ಏನು, ಕನಕಾಂಬ್ರಕ್ಕೂ ಬೇರೆ ದೇಶದಲ್ಲಿ ಗಿರಾಕಿ ಇದೆಯಾ?
2: ಹೌದು, ರಷ್ಯಾದವರಿಗೆ ನಮ್ಮ ಕನಕಾಂಬ್ರ ಅಂದರೆ ಪ್ರಾಣ ಸರ್. ಅವರಿಗೆ ವಾಸನೆ ಇರೋ ಹೂಗಳಲ್ಲಿ ಆಸಕ್ತಿನೇ ಇಲ್ಲ. ಅವರು ಕನಕಾಂಬ್ರನ್ನ ಬ್ರೆಡ್ ಹಚ್ಚಿ ತಿಂತಾರಂತೆ.
1: ಏನು, ಕನಕಾಂಬ್ರ ತಿಂತಾರ?
2: ಹೌದಂತೆ ಸರ್. ಅವರು ಏನು ಬೇಕಾದರೂ ಮಾಡಿಕೊಳ್ಳಿ ಸರ್, ನಮಗೇನಾಗಬೇಕು, ನಮಗೆ ವಿದೇಶಿ ವಿನಿಮಯ ಬಂದ್ರಾಯ್ತು. ವರ್ಷಕ್ಕೆ 3-4 ಸಾವಿರ ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯವನ್ನು ಹೂವಿನ ಮಾರಾಟದಿಂದಲೇ ಪಡಿಬೋದು ಸರ್.
1: ಹಾಂ, ಸರಿ ಸರಿ.
2: ಮತ್ತೆ ಇದು ಮಾವಿನ ಹಣ್ಣಿನ ಹಾಗೆ ಅಲ್ಲ ಸರ್. ಮಾವಿನ ಹಣ್ಣು 1 ವರ್ಷ ಇರುತ್ತೆ, 1 ವರ್ಷ ಇರಲ್ಲ. ಹೂವು ಯಾವಾಗಲೂ ಇರುತ್ತೆ, ಇಡೀ ವರ್ಷ ಇರುತ್ತೆ. ಮತ್ತೆ ಇವೆಲ್ಲ ಈಗಾಗಲೇ ಎಕ್ಸ್ಪೋರ್ಟ್ ಆಗ್ತಿರೋ ಹೂಗಳು ಸರ್. ಇನ್ನೂ ಕೆಲವು ಹೂಗಳನ್ನು ಹೊಸದಾಗಿ ಈ ಪಟ್ಟಿಗೆ ಸೇರಿಸ್ಬೋದು. ಉದಾಹರಣೆಗೆ ನಂದಿ ಬಟ್ಲು ಇದೆ, ಅದರಿಂದ ಕಣ್ಣಿಗೆ ಬೇಕಾದ ಯಾವುದೋ ಔಷಧಿ ತಯಾರಿಸ್ಬೋದು ಅಂತ ಇಂಗ್ಲೆಂಡ್ನವರು ಕಣ್ಣು ಹಿಡಿದಿದ್ದಾರಂತೆ ಸರ್.
1: ಓಹೋ,
2: ಹೂವಿನಲ್ಲಿ ಏನಿದೆ ಏನಿಲ್ಲ, ಇನ್ನು ಎಷ್ಟೋ ಸಂಶೋಧನೆಗಳು ಆಗಬೇಕು. ಹಾಂ, ಸಂಶೋಧನೆ ನಡೀತಾ ಇದೆ ಸರ್. ನಮ್ಮ ಗುಡ್ಡ ಬೆಟ್ಟಗಳಲ್ಲಿ ಬೆಳೆಯೋ ಕಿಸ್ಕಾರನ ಜನ ತೋಟದಲ್ಲಿ ಬೆಳೆಯೋ ದಿನ ದೂರ ಇಲ್ಲ ಸರ್. ನಮ್ಮ ಜನ ಕಿಸ್ಕಾರದ ಚಟ್ನಿ ಮಾಡ್ತಾರೆ.
1: ಅಲ್ರಿ, ಶಿವ ಪೂಜೆಗೆ ಕಿಸ್ಕಾರ ಬೇಕು, ಶಿವನಿಗೆ ಕಿಸ್ಕಾರ ಅಂದರೆ ಇಷ್ಟ, ಆದರೆ ಕಿಸ್ಕಾರ ಚಟ್ನಿ?
2: ಅಲ್ಲೇ ಸರ್ ರಹಸ್ಯ ಅಡಗಿರೋದು. ಚಟ್ನಿ ಯಾಕೆ ಮಾಡ್ತಾರೆ, ಶಿವನಿಗೆ ಯಾಕೆ ಇಷ್ಟ ಅಂತ ಅಮೆರಿಕನ್ನರಿಗೆ ಕುತೂಹಲ.
1: ಓ
2: ಹಾಂ, ಪುರುಷ ಬಂಜೇತನವನ್ನು ನಿರ್ಮೂಲನೆ ಮಾಡೋ ಔಷಧಿ ಅದರಲ್ಲಿ ಇರಬಹುದು ಅನ್ನೋ ಅನುಮಾನ ಅವರಿಗೆ.
1: ತುಂಬ ಇಂಟ್ರೆಸ್ಟಿಂಗ್ ಇದೆ ರೀ ಈ ಪುಷ್ಪ ಸಮಾಚಾರ.
2: ತುಂಬ ತುಂಬ ಇಂಟ್ರೆಸ್ಟಿಂಗ್ ಸರ್. ಪುಷ್ಪೋದ್ಯಮಕ್ಕೆ ಸರಿಯಾದ ಉದ್ಯಮನೇ ಇಲ್ಲ, ಇದು ನಮ್ಮ ರಾಜಕಾರಣಿಗಳಿಗೆ ಇನ್ನೂ ಗೊತ್ತಿಲ್ಲ ಸರ್.
1: ಸರಿ ಬೇವನಹಳ್ಳಿಯವರೇ, ಎಕ್ಸ್ಪೋರ್ಟರ್ಸ್ದು ಒಂದು ಲಿಸ್ಟ್ ಮಾಡಿ, ಅಲ್ಲಿ ಇದನ್ನು ತರಿಸ್ಕೊಳ್ಳೋ ಕಂಪ್ನಿಗಳದ್ದು ಒಂದು ಲಿಸ್ಟ್ ಮಾಡಿ.
2: ಅದೆಲ್ಲ ನಿನ್ನೆ ಮಾಡಿಬಿಟ್ಟೆ ಸರ್.
1: ನಿನ್ನೆ? ಅದು ಹೇಗ್ರಿ ಅಷ್ಟು ಬೇಗ? ಯಾರು ಹೇಳಿದ್ರು ನಿಮಗೆ?
2: ನೀವು ಮಿನಿಸ್ಟರ್ ಆಗ್ತಲೇ MLA ಬಸಪ್ಪನವ್ರು ಹೇಳಿದರು ಸರ್. ರಾಮಲಿಂಗಪ್ಪ ಬೋದಿಪುರ ಅವರಿಗೆ ಒಂದೋ ಗೊಬ್ಬರದ ಖಾತೆ ಅಥವಾ ಹೂವಿನ ಖಾತೆ ಸಿಗುತ್ತೆ, ಹೂವಿನ ಖಾತೆ ಸಿಕ್ಕರೆ ನೀನೇ ಅವರ ಪರ್ಸನಲ್ ಸೆಕ್ರೆಟರಿ ಅಂತ.
1: ಓಹೋ,
2: ಹಾಗೆ ಎರಡು ಲಿಸ್ಟ್ ಮಾಡಿಕೊಂಡೆ ಸರ್. ಒಂದು ಗೊಬ್ಬರ ಯಾವ್ಯಾವ ದೇಶದಲ್ಲಿ ಇದೆ ಅನ್ನೋ ಲಿಸ್ಟು, ಇನ್ನೊಂದು ಹೂವು ಯಾವ್ಯಾವ ದೇಶಕ್ಕೆ ಬೇಕು ಅನ್ನೋ ಲಿಸ್ಟು. ವಾಸ್ತವದಲ್ಲಿ ಹೂವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋ ಲಿಸ್ಟನ್ನು ನಾನು ಮಾಡಲಿಲ್ಲ ಸರ್.
1: ಮತ್ತೆ
2: ನಿನ್ನೆ ರಾತ್ರಿ ನಿಮ್ಮ ಅಳಿಯ ರಾಜೇಂದ್ರ ಕಿಂಬಳೆ ಮುಂಬೈಯಿಂದ ಒಂದು ಲಿಸ್ಟ್ ಮಾಡಿ ಫ್ಯಾಕ್ಸ್ ಮುಖಾಂತರ ಕಳಿಸಿದ್ರು ಸರ್.
1: ಏನು, ರಾಜೇಂದ್ರ ಲಿಸ್ಟ್ ಕಳಿಸಿದ್ನೆ?
2: ಹೌದು ಸರ್, ಈ ವರ್ಷ ಅವರ ಮ್ಯಾಂಗೋ ಎಕ್ಸ್ಪೋರ್ಟ್ ಅಷ್ಟು ಚೆನ್ನಾಗಿಲ್ವಂತೆ. ಅಮೆರಿಕದಲ್ಲಿ ನಿಮ್ಮ ಹಿರಿಯ ಮಗ ಡಾಕ್ಟರ್ ಡಿ ಡಿ ಬೂದಿಪುರ ಇದ್ದಾರಲ್ಲ, ಅವರು ಮತ್ತು ಇವರು ಸೇರಿ ಒಂದು ಫ್ಲವರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾರಂತೆ ಸರ್.
1: ಛೇ ಛೇ ಛೇ, ಇದೆಲ್ಲ ಸರಿಯಲ್ಲ ಬೇವನಹಳ್ಳಿ ಅವರೇ. ನಮ್ಮ ಕುಟುಂಬದವರು ಇದು ಕೈ ಹಾಕಬಾರ್ದು.
2: ಹಾಗಲ್ಲ ಸರ್, ಒಟ್ಟು 5,000 crore ರೂಪಾಯಿ ವ್ಯವಹಾರ ಸರ್. ಅರ್ಧಾಂಶ ಹೊರಗಿನವ್ರಿಗೆ ಬಿಡೋಣ, ಉಳಿದ ಅರ್ಧಾಂಶ ಮಾತ್ರ ನಮ್ಮವ್ರು ನೋಡ್ಕೊಳ್ಳಿ ಸರ್. ಪೂರ್ತಿ ಲಾಭ ಹೊರಗಿನವರಿಗೆ ಯಾಕೆ ಹೋಗ್ಬೇಕು ಸರ್, ನೀವೇ ಹೇಳಿ.
1: ಇಲ್ಲ ರೀ, ಇದರಲ್ಲಿ ನಮ್ಮ ಕುಟುಂಬದವರು ಸೇರೋದು ಸರಿಯಲ್ಲ.
2: ಅಲ್ಲ ಸರ್, ನೀವೇ ಯೋಚಿಸಿ, ಇದರಲ್ಲಿ ಅವ್ಯವಹಾರ ಏನೂ ಇಲ್ಲ ಸರ್. ಅದು ಹೇಗೆ ಅಂತ ನೋಡಿ, ಅಮೇರಿಕದ ಒಂದು ಕಂಪನಿ ಇಲ್ಲಿನ ಒಂದು ಕಂಪನಿಯಿಂದ 30 crore ರೂಪಾಯಿ ಮಲ್ಲಿಗೆ ತಗೊಳ್ಳುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಅದನ್ನು 50 crore ರೂಪಾಯಿಗೆ ಮಾರುತ್ತೆ, ಕಂಪನಿ 20 crore ರೂಪಾಯಿ ಲಾಭ ಮಾಡುತ್ತೆ. ವ್ಯವಹಾರ ನಡೆಯೋದು ಹೀಗೆ ಅಲ್ವಾ?
1: ಹೌದು.
2: ಅಲ್ಲಿ ಆ ಕಂಪನಿ ಯಾರ್ದು, ಇಲ್ಲಿ ಈ ಕಂಪನಿ ಯಾರ್ದು ಅಂತ ನಾವು ವಿಚಾರಿಸ್ಕೊಳ್ಳೋ ಅಗತ್ಯ ಏನಾದ್ರು ಇದೆಯಾ ಸರ್?
1: ಇಲ್ಲ.
2: ಅಷ್ಟೇ, ಮತ್ತೆ ಇದರಲ್ಲಿ ಅವ್ಯವಹಾರ ಏನಿದೆ? ಯಾರ್ಯಾರಿಗೂ ಹೋಗೋ ಲಾಭ ನಮಗೆ ಸಿಗುತ್ತೆ ಅಷ್ಟೇ. ಇದು ನಮ್ಮ ನಮ್ಮೊಳಗಿನ ವ್ಯವಹಾರ. ಮತ್ತೆ ಇಂಗ್ಲೆಂಡಿನಲ್ಲಿರೋ ನಿಮ್ಮ ಅಳಿಯ, ಡೆಲ್ಲಿನಲ್ಲಿರೋ ನಿಮ್ಮ ಅಣ್ಣನ ಮಗ ಕೂಡ ಫ್ಲವರ್ ಎಕ್ಸ್ಪೋರ್ಟ್ನಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ ಸರ್.
1: ಏನ್ರಿ ಬೇವನಹಳ್ಳಿ ಅವರೇ, 24 hours ಒಳಗೆ ಇಷ್ಟೆಲ್ಲ ಸಮಾಲೋಚನೆ ಆಗಿದೆಯಾ?
2: ಇಷ್ಟೇ ಅಲ್ಲ ಸರ್, ಇನ್ನೂ ಇದೆ. ಈ ಫ್ಯಾಕ್ಸು ಪೇಜರು ಎಲ್ಲ ಬಂದ ಮೇಲೆ ತುಂಬ ಸುಲಭ ಸರ್. ನಾಳೆ ನೀವು ಆಫೀಸ್ ತಲುಪೋದ್ರೊಳಗೆ ಎಲ್ಲ ನಿಮ್ಮ ಮೇಜಿನ ಮೇಲಿರುತ್ತೆ. ಬೇಕಾಗಿರೋದು ನಿಮ್ಮ ಸಹಿ ಮಾತ್ರ.
1: ನೋಡಿ, ಫ್ಯಾಕ್ಸು ಪೇಜರ್ ಎಲ್ಲ ಇರೋದು ನಿಜ, ಆದರೆ ಅದರ ಹಿಂದೆ ಒಬ್ಬ ಮನುಷ್ಯ ಇರಬೇಕಲ್ಲ, ಅದು ನೀವೇ ಅಲ್ವಾ?
2: ಕೇವಲ ರಿಮೋಟ್ ಕಂಟ್ರೋಲ್ ಸರ್.
1: ಆದರೆ ಇದರಲ್ಲಿ ಏನೂ ಅವ್ಯವಹಾರ ಗೋಲ್ಮಾಲ್ ನಡೆಯೋಲ್ಲ ಅಂತ ನನಗೆ ಗ್ಯಾರಂಟಿ ಬೇಕು.
2: ಏನೂ ಇಲ್ಲ ಸರ್, ಯಾರಿಗೂ ಕಮಿಷನ್ನು, ಕಿಕ್ ಬ್ಯಾಕು, ಭಕ್ಷೀಸು ಇತ್ಯಾದಿ ಯಾವುದೂ ಇಲ್ಲ ಸರ್. ಇನ್ನು ಪುಷ್ಪ ಕೃಷಿ ವಿಚಾರ, ಅದಕ್ಕೆ ಬೇಕಾದ ಗೊಬ್ಬರ ಎಲ್ಲ ನಮ್ಮ ದೇಶದಲ್ಲಿ ಇದೆ ಸರ್. ನಮಗೆ ವಿದೇಶದ ಗೊಬ್ಬರನೇ ಬೇಡ ಸರ್. ಅದರಲ್ಲಿ ಒಂದ್ಸಲ ಪಾರ್ಥಿನಿಯಂ ಬರುತ್ತೆ, ಇನ್ನೊಂದ್ಸಲ ಪ್ಲೇಗ್ ಬರುತ್ತೆ. ನಮ್ಮ ಗೊಬ್ಬರ ನಾವೇ ಮಾಡೋದು ಅಲ್ವಾ ಸರ್? ಅದು ಅಲ್ಲದೆ ಸಿ ಎಂ ಹೇಳ್ತಿದ್ರು ಗೊಬ್ಬರದ ಖಾತೆನೇ ಬೇರೆ ಮಾಡೋಣ ಅಂತ.
1: ಹಾ, ಅದೇ ಒಳ್ಳೇದು. ಆ ಗೊಬ್ಬರದ ವಾಸನೆ ಗೊಬ್ಬರದ ಖಾತೆಗೆ ಇರಲಿ.
2: ಸರ್, ನೀವು ಕಂಪನಿ ಹೆಸರು ನೋಡಿ ಸಹಿ ಮಾಡಿ, ಆದರೆ ಮಾಲೀಕ ಯಾರು ಅಂತ ನೋಡಬೇಡಿ. ಮತ್ತೆ ಈ ಪುಷ್ಪೋದ್ಯಮ ಬರೀ 2 years ನಡೆದ್ರೆ ಸಾಕು ಸರ್. ನೀವು ಸರ್ಕಾರದ ಒಂದು ಪೈಸ ಕೂಡ ತಗೊಳ್ಳದೆ ಇಷ್ಟು ಬಂದಾಗ ವರ್ಲ್ಡ್ ಟೂರ್ ಮಾಡ್ಬೋದು. ಸುಮ್ಮನೆ ಹೇಳಿದೆ ಸರ್, ತಪ್ಪು ತಿಳ್ಕೊಳ್ಬೇಡಿ. ಇದರಲ್ಲಿ ಅವ್ಯವಹಾರ ಏನೂ ಇಲ್ಲ ಅಂತ ಹೇಳೋಕೆ ಇಷ್ಟು ಹೇಳಿದೆ ಸರ್.
1: ಅಲ್ಲ ಬೇವನಹಳ್ಳಿ ಅವರೇ, ಇಷ್ಟು ಮಾಡಿದ ನಿಮಗೆ ಇದರಲ್ಲಿ ಏನು ಲಾಭ?
2: ನನಗೆ ಸಂಬಳ ಬರುತ್ತಲ್ಲ ಸರ್, ಸಾಕು.
1: ಆದ್ರೂ
2: ನನಗೇನು ಇಲ್ಲ ಸರ್. ನನ್ನ ಹೆಂಡತಿ ಅಣ್ಣ ರಷ್ಯಾದಲ್ಲಿದ್ದಾರೆ, ಇಲ್ಲಿಂದ ಸ್ವಲ್ಪ ಮಾವಿನ ಹಣ್ಣು ಇಂಪೋರ್ಟ್ ಮಾಡ್ಕೋತಾರೆ. ಅವರು ಕನಕಾಂಬ್ರನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ.
1: ಓಹೋ, ಹಲೋ. ಹಾಂ ಹೌದು, ರಾಮಲಿಂಗಪ್ಪ ಬೂದಿಪುರ. ಹೌದಾ? ಛೇ, ಏನಾಗಿತ್ತು? ಹೌದಾ? ಛೇ ಛೇ, ರಜಾನಾ? ಹಾಂ ಸರಿ ಸರಿ.
2: ಯಾರು ಸರ್?
1: ಸಿ ಎಂ ಅವ್ರ ಪಿ ಎ, ನಮ್ಮ ಶಿಕ್ಷಣ ಮಂತ್ರಿ ದೇವೇಂದ್ರ ಕುಮಾರ್ ತೀರ್ಕೊಂಡ್ರಂತೆ, ನಾಳೆ ಸರ್ಕಾರಿ ರಜಾ ಅಂದರು.
2: ಛೇ ಛೇ ಛೇ ಛೇ, ಎಂಥ ಅನ್ಯಾಯ ಸರ್. ಕಚೇರಿ ಪ್ರವೇಶ ಮಾಡೋಕ್ಕೆ ಮೊದಲೇ ಹೀಗೆ ಆಗಬಾರ್ದಾಗಿತ್ತು ಸರ್. ಸಂತಾಪ ಸೂಚಕ ಸಭೆ ಏನಾದರೂ ಇದೆಯಾ?
1: ಇನ್ನೂ ಗೊತ್ತಿಲ್ಲ, ಇರುತ್ತೆ.
2: ಹಾಗಾದರೆ ನಾನು ಹೊರಡ್ತೀನಿ ಸರ್. ಫ್ಲವರ್ ಎಕ್ಸ್ಪೋರ್ಟರ್ಸು ಯಾರೋ ಒಬ್ಬಿಬ್ಬರು ಫೋನ್ ಮಾಡಿ ಮಾತಾಡೋಕ್ಕೆ ಬರ್ತೀವಂದರು. ನಾಳೆ ಹೇಗೂ ರಜಾ, ನಾಡಿದ್ದಿಗೆಲ್ಲ ರೆಡಿ ಮಾಡ್ತೀನಿ ಸರ್.
1: ಅಂದಹಾಗೆ ನಾಡಿದ್ದು ನಮ್ಮ ಕಚೇರಿ ಪ್ರವೇಶ ಆಗಬೇಕಾದ್ರೆ ಪೂಜೆ ಆಗಬೇಕಲ್ಲ, ಪುರೋಹಿತರಿಗೆ ಹೇಳಿದ್ರಾ?
2: ಅದೆಲ್ಲ ರುಟೀನು ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಆದರೆ ಈಗ ಪುರೋಹಿತರದ್ದೇ ತುಂಬ ಶಾರ್ಟೇಜು ಸರ್, ಅದಕ್ಕೆ ನಾವು ದಿವಸಕ್ಕೆ 4 ಮಂತ್ರಿಗಳು ಕಚೇರಿ ಪ್ರವೇಶ ಮಾಡೋ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್.
1: ಓಹೋ,
2: ಎಲ್ಲರದು ಜಾತಕ ಜನ್ಮಕುಂಡಲಿ ಪ್ರಕಾರನೇ ಮುಹೂರ್ತ ಇಟ್ಕೊಂಡಿದ್ದೀವಿ ಸರ್.
1: ನನ್ನ ಜಾತಕ ಜನ್ಮಕುಂಡಲಿ ಅಲ್ಲ,
2: ನಾಳೆ ಬಂತ ಇದ್ಕೊಂಡು ಹೋಗ್ತೀನಿ.
0: ರೀ, ಹುಚ್ಚ ಹಿಡಿಯೋಕಾಗ್ತಿದೆ ರೀ ನನಗಂತೂ.
1: ಯಾಕೆ?
0: ಈ ಹೂವಿನ ವಾಸನೆನ ಸಹಿಸ್ಕೊಳ್ಳೋಕ್ಕಾಗಲ್ಲ ರೀ. ಅಬ್ಬಾ, ಏನ್ ವಾಸನೆ!
1: ಇವತ್ತೊಂದು ರಾತ್ರಿ ಸಹಿಸ್ಕೊಳೆ, ನಾಳೆ ಗಿನ್ನೆಸ್ನವರು ಖಂಡಿತ ಬರ್ತಾರಂತೆ.
0: ನನಗೆ ಇವತ್ತು ರಾತ್ರಿ ನಿದ್ದೆ ಬರೋ ಹಂಗಿಲ್ಲ ರೀ. ನಿನ್ನೇನೂ ನಿದ್ದೆ ಇಲ್ಲ, ಅದು ಹೇಗೆ ನಿಮ್ಗೆ ನಿದ್ದೆ ಬರುತ್ತೆ ಅಂತ.
1: ಅಲ್ವೇ, ನಿನ್ನೆ ವಾಸನೆಗೂ ಇವತ್ತಿನ ವಾಸನೆಗೂ ಏನಾದರೂ ವ್ಯತ್ಯಾಸ ಇದೆಯಾ?
0: ನಿನ್ನೆ ವಾಸನೆ ಹೂವಿನ ವಾಸನೆ ಹಾಗಿತ್ತು, ಇವತ್ತು ಒಂಥರ ಕೆಟ್ಟ ವಾಸನೆ.
1: ವಾಸನೆ ವಾಸನೆ ಏನು ಬೇಡ, ಸುವಾಸನೆಯನ್ನು, ಸುಗಂಧವನ್ನು, ಪರಿಮಳವನ್ನು. ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಎಲ್ಲಕ್ಕೂ ಅದರದ್ದೇ ಆದ ಸುವಾಸನೆ ಇದೆ. ಎಲ್ಲ ಸೇರಿದಾಗ ಕೂಡ ಸುವಾಸನೆನೇ ಇರುತ್ತೆ.
0: ಕೊಳತ್ ಮೇಲೆ ಎಲ್ಲದಕ್ಕೂ ಒಂದೇ ವಾಸನೆ, ಕೆಟ್ಟ ವಾಸನೆ.
1: ಕೊಳತ್ರು ಹೂವಿನ ವಾಸನೆ ಬೇರೆನೆ, ಗಟಾರದ ವಾಸನೆ ಅಲ್ವಲ್ಲ. ವಾಸ್ತವದಲ್ಲಿ ವಾಸನೆಲಿ ಒಳ್ಳೆ ವಾಸನೆ ಕೆಟ್ಟ ವಾಸನೆ ಅಂತ ಇದೆಯೋ ಅನ್ನೋ ಸಂಶಯ ನನಗೆ. ಕೆಲವು ಒಳ್ಳೆ ವಾಸನೆ ದಟ್ಟವಾಗಿದ್ರೆ ಕೆಟ್ಟ ವಾಸನೆ ಅನ್ಸುತ್ತೆ, ಸಹಿಸೋಕ್ಕಾಗಲ್ಲ. ಕೆಲವು ಕೆಟ್ಟ ವಾಸನೆ ಹಗುರವಾಗಿದ್ರೆ ಒಳ್ಳೆ ವಾಸನೆ ಅನ್ಕೋಬಹುದು, ಸಹಿಸ್ಕೊಳಕ್ಕಾಗತ್ತೆ.
0: ನೋಡಿ, ಏನಾದರೂ ಬಾಯಿಗೆ ಬಂದ ರಾಜಕೀಯದ ಮಾತು ಹೇಳಿ ನನ್ನ ಮೂಗು ಮುಚ್ಚೋ ಪ್ರಯತ್ನ ಮಾಡಬೇಡಿ. ನಿಮ್ಗೆ ಈ ವಯಸ್ಸಿನಲ್ಲಿ ಎಲ್ಲ ವಾಸನೆನೂ ಒಂದೇ ಥರ ಅನ್ನಿಸ್ಬೋದು, ಆದರೆ ನನಗಷ್ಟು ವಯಸ್ಸಾಗಿಲ್ಲ. ನನಗೆ ಒಳ್ಳೆ ವಾಸನೆ ಯಾವುದು, ಕೆಟ್ಟ ವಾಸನೆ ಯಾವುದು ಅಂತ ಇನ್ನೂ ತಿಳಿಯುತ್ತಿದೆ.
1: ಹಾಗಿದ್ರೆ ಮೂಗು ಹತ್ತಿ ಇಟ್ಕೊಂಡು ನಿದ್ದೆ ಮಾಡು. ನನಗೆ ನಿದ್ದೆ ಮಾಡಬೇಕು, ನಾಳೆ ಇಡೀ ದಿವಸ ಪ್ರೋಗ್ರಾಮ್ ಇರುತ್ತೆ, ಬೆಳಗ್ಗೆನೇ ಹೋಗಬೇಕು.
0: ಅಲ್ರಿ, ಮಧ್ಯರಾತ್ರಿಯಲ್ಲಿ ಹಾಸಿಗೆ ಮೇಲೆ ನೀವು ನನ್ನ ಮೇಲೆ ಸಿಟ್ಟು ಮಾಡ್ತೀರಲ್ರಿ. ನಾಳೆ ಬೆಳಿಗ್ಗೆ ನೀವು ಹೇಳೋ ಹೊತ್ತಿಗೆ ನಾನು ಈ ವಾಸನೆಯಿಂದ ಉಸಿರು ಕಟ್ಟಿ ಸತ್ತು ಹೋದ್ರೆ ಏನು ಮಾಡ್ತೀರಿ?
1: ಅಲ್ವೇ, ಹೂವಿನ ಹಾಸಿಗೆ ಮೇಲೆ ಮಲಕೊಂಡು ಎಂಥ ಕೆಟ್ಟ ಮಾತಾಡ್ತೀಯ.
0: ಮತ್ತಿನ್ನೇನು ಮಾಡಲಿ, ನಂಗೆ ಈ ವಾಸನೆನ ಸಹಿಸೋಕ್ಕಾಗ್ತಾ ಇಲ್ಲ. ಆ ಗಿನ್ನಿಸ್ನವರು ನಾಳೆ ಬಂದರೆ ಅವ್ರಿಗೆ ಏನು ಕಾಣಿಸ್ತದೆ? ಇದರೇನು ಹೂವಿನ ಹಾರಗಳ ರಾಶಿ ಅಂತ ಅವ್ರು ಒಪ್ಕೊಳ್ತಾರೆ? ಗೊಬ್ಬರದ ರಾಶಿ ಥರ ಇದೆ, ಗೊಬ್ಬರದ್ದೇ ವಾಸನೆ.
1: ನೀನೇನು ಬೇಕಾದರೂ ಹೇಳು, ಗೊಬ್ಬರದ ವಾಸನೆ ಅಂತ ಮಾತ್ರ ಹೇಳಬೇಡ. ಹೂವು ಯಾವತ್ತೂ ಗೊಬ್ಬರ ಆಗಲ್ಲ. ಎಲೆ, ಮರ, ಬೇರು, ಕಾಯಿ ಎಲ್ಲ ಗೊಬ್ಬರ ಆಗ್ಬೋದು, ಹೂವು ಗೊಬ್ಬರ ಆಗಲ್ಲ.
0: ಒಂದು ಲಾರಿ ಹೂ ತಗೊಂಡು ಬಂದು ಗದ್ದೆಗೋ ತೋಟಕ್ಕೋ ಹಾಕಿದ್ರೆ ಅದು ಗೊಬ್ಬರನೇ ಆಗೋದು.
1: ಹೂವು ಅಂದರೆ ಏನಂತ ತಿಳ್ಕೊಂಡೆ? ಹೂವು ದೇವರ ಅದ್ಭುತ ಸೃಷ್ಟಿ, ಅದರಿಂದಲೇ ಅದನ್ನ ದೇವ್ರಿಗೆ ಅರ್ಪಿಸೋದು.
0: ಹೂವು ಕೊಳತ್ರೆ ಏನಾಗತ್ತೆ?
1: ಹೂವು ಕೊಳತ್ರು ಹೂವೇ ಆಗಿರುತ್ತೆ,
0: ಗೊಬ್ಬರ ಆಗಲ್ವಾ?
1: ಏಲೆ, ಹೂವು ಗೊಬ್ಬರ ಆಗಲ್ಲ ಅಂದ್ರೆ ಆಗಲ್ಲ. ನಾನು ನಿದ್ದೆ ಹಾಳು ಮಾಡಬೇಡ.
0: ರೀ, ಹೂವು ಕೊಳತ್ರೆ ಗೊಬ್ಬರನೇ, ನಿನ್ನೆ ಹೂವು ನಾಳೆ ಗೊಬ್ಬರನೇ. ಒಂದೇ ಹೂ ಕೊಳತ್ರು ಗೊಬ್ಬರ, 10-14 ಒಟ್ಟು ಸೇರಿ ಕೊಳತ್ರು ಗೊಬ್ಬರ. ಗುಲಾಬಿನೂ ಗೊಬ್ಬರ, ತಾವ್ರೇನೂ ಗೊಬ್ಬರ, ಮಲ್ಲಿಗೆನೂ ಗೊಬ್ಬರ, ಸುಗಂಧ ರಾಜನೂ ಗೊಬ್ಬರ. ಅಲ್ಲ, ಹೇಗೆ ನಿದ್ದೆ ಬಂದ್ಬಿಡುತ್ತೆ ಈ ಗಂಡು ಜಾತಿಗೆ ಅಂತೀನಿ. ಎಲ್ಲೂ ಬರುತ್ತೆ ಇವರಿಗೆ, ಎಷ್ಟು ಹೊತ್ತಿಗೂ ಬರುತ್ತೆ. ಗೊಬ್ಬರದ ರಾಶಿ ಮೇಲೂ ಬರುತ್ತೆ, ಬಾಂಬಿನ ರಾಶಿ ಮೇಲೂ ಬರುತ್ತೆ. ಅಲ್ಲ, ಹೂ ಕೊಳತ್ರೆ ಗೊಬ್ಬರ ಆಗಲ್ವಾ? ಹೂವಿನ ಗಿಡಗಳಿಗೆ ಆ ಗೊಬ್ಬರ ಹಾಕಿದರೆ ಅದು ಬೇಡ ಅನ್ನತ್ತ? ಇರಲಿ, ತೋರಿಸ್ತೀನಿ ನಿಮಗೆ ಇದು ಗೊಬ್ಬರ ಹೌದಾ ಅಲ್ವಾ ಅಂತ.

0: ಇದೇನಿದು? ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ. ಹೂವೆಲ್ಲ ಎಲ್ಲಿ ಹೋಯ್ತು?
1: ಕಾಣಿಸ್ತಿಲ್ವಾ, ಹೊರಗೆ ಹೂವಿನ ತೋಟ ನೋಡಿ.
0: ಏನು, ಹೂವನ್ನೆಲ್ಲ ತೋಟಕ್ಕೆ ಹಾಕ್ಸಿದ್ಯಾ?
1: ಹೂ ಅಲ್ಲ, ಅದು ಗೊಬ್ಬರ.
0: ಛೇ ಛೇ,
1: ಅರ್ಧದಷ್ಟು ಗುಲಾಬಿ ಗಿಡಗಳಿಗೆ ಹಾಕಿಸ್ತೆ. ಒಂದೊಂದು ಗಿಡಕ್ಕೆ 5-5 ಕಿಲೋ, ಮತ್ತು ಅರ್ಧ ಲಾರಿಯಷ್ಟು ಉಳಿಯಿತು. ಮಾವು, ಪೇರಳೆ, ಸಪೋಟ ಮತ್ತು ನಿಂಬೆ ಗಿಡಗಳಿಗೂ ಹಾಕಿಸ್ತೆ.
0: ಎಂಥ ಅನ್ಯಾಯ ಆಯಿತು!
1: ಏನು ಅನ್ಯಾಯ ಆಯಿತು?
0: ಗಿನ್ನೆಸ್ ದಾಖಲೆ ಅವರು ಬರ್ತಾ ಇದ್ದಾರೆ.
1: ಹೂವಿನ ದಾಖಲೆ ಸಿಕ್ತಿದ್ರೆ ಗೊಬ್ಬರದ ದಾಖಲೆ ಸಿಕ್ಕತ್ತೆ ಬಿಡಿ.
0: ನೋಡೋ, ನೀನು ಸುಮ್ಮನೆ ನನ್ನ ರೇಗಿಸೋದಕ್ಕೋಸ್ಕರ ಗೊಬ್ಬರ ಗೊಬ್ಬರ ಅಂತಿದೀಯ.
1: ಮತ್ತೆ ಇನ್ನೆಷ್ಟು ದಿನ ಅಂತ ಅದನ್ನು ಮನೆಯೊಳಗೆ ಇಟ್ಕೊಳ್ಳೋದ್ರಿ? ಅದನ್ನು ಹೊರ ಹಾಕೋದಕ್ಕೆ ಆಯೋಗ ಬೇಕಾ, ಜನಾದೇಶ ಬೇಕಾ? 4 ಜನನ ಕರೆದು ನಾನೇ ಹೊರಗೆ ಹಾಕಿಸ್ತೆ. ಆದರೆ ನೋಡಿ, ಮಗು ಸತ್ರು ಮಗುವಿನ ಮಲದ ವಾಸನೆ ಹೋಗಲಿಲ್ಲ ಅನ್ನೋ ಹಾಗೆ, ಗೊಬ್ಬರ ಹೋದರೂ ಗೊಬ್ಬರದ ವಾಸನೆ ಹೋಗಲಿಲ್ಲ. 1 ಲೀಟರ್ ಫಿನೈಲ್ ಹಾಕಿ ಇಡೀ ಮನೆ ತೊಳಿಬೇಕಾಯ್ತು.
0: ಏನು ಫಿನೈಲ್ ವಾಸನೆನಾ ಇದು? ಯಾವುದೋ ಹೂವಿನ ವಾಸನೆ ಅಂದ್ಕೊಂಡೆ.
1: ನಾಳೆ ನೀವು ಕಚೇರಿಗೆ ಹೋಗೋ ಮೊದಲು ENT ಡಾಕ್ಟರ್ ಹತ್ರ ಹೋಗ್ಬರೋದು ಒಳ್ಳೇದು.
0: ಯಾಕೆ?
1: ಮಂತ್ರಿ ಆದ್ಮೇಲೆ ನಿಮ್ಮ ಮೂಗಿಗೆ ಏನೋ ಆಗಿದೆ ಕಣ್ರಿ.
0: ಯಾರೋ ಬೇವನ ಹೇಳಿ. ಆ ಬನ್ನಿ ಬನ್ನಿ, ಏನು ವಿಶೇಷ? ಅಂದ ಹಾಗೆ ನನ್ನ ಜಾತಕ ಜನ್ಮಕುಂಡಲಿ ಬೇಕು ಅಂತ ಕಾಣಿಸುತ್ತೆ.
2: ಅದನ್ನು ತಗೊಳ್ತೀನಿ, ಆದರೆ ವಿಷಯ ಅದಲ್ಲ ಸರ್. ನಮ್ಮ ಸೇಮ್ ಸಾಹೇಬರಿಂದ ನಿಮಗೆ ಒಂದು ಮೆಸೇಜ್ ಇದೆ.
0: ಅದಕ್ಕೆ ನೀವೇ ಯಾಕೆ ಬರಬೇಕಾಗಿತ್ತು? ಫೋನ್ ಮಾಡ್ಬೋದಿತ್ತಲ್ಲ. ಹಾಂ, ಏನು ವಿಷಯ?
2: ಫೋನಿನ ಮೇಲೆ ಹೇಳೋ ವಿಷಯ ಅಲ್ಲ ಸರ್. ಎಲ್ಲ ಕಡೆ ಈ ಪೇಪರ್ನವರು ಕಿವಿ ತೂರಿಸ್ಕೊಂಡು ಕಾಯ್ತಾ ಇರ್ತಾರೆ ಸರ್. ಆ ವಿಷಯ ಏನು ಅಂದರೆ, ಶಿಕ್ಷಣ ಖಾತೆ ಖಾಲಿ ಇತ್ತಲ್ಲ.
0: ಹೌದು.
2: ಶರಣ ಬಸಪ್ಪ ಗುಲ್ಗಂಜಿಯವರಿಗೆ ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ ಸರ್.
0: ಹಾಂ.
2: ಶ್ರೀಮತಿ ಪುಷ್ಪರಾಣಿಯವರಿಗೆ ಪುಷ್ಪ ಕೃಷಿ ಮತ್ತು ಪುಷ್ಪೋದ್ಯಮ, ಅವರ ಗೊಬ್ಬರ ಖಾತೆ ನಿಮಗೆ ಕೊಟ್ಟಿದ್ದಾರೆ.
0: ಯಾಕ್ರಿ ಯಾಕ್ರಿ, ಏನು ಅನ್ಯಾಯ ರೀ ಇದು?
2: CM ಹತ್ರ ಶ್ರೀಮತಿ ಪುಷ್ಪರಾಣಿದು ಒಂದೇ ಹಠ ಸರ್. ತನ್ನ ಹೆಸರು ಪುಷ್ಪರಾಣಿ ಅಂತಿರೋದ್ರಿಂದ ಪುಷ್ಪ ಕೃಷಿ ಮತ್ತು ಪುಷ್ಪೋದ್ಯಮ ತನಗೇ ಸಿಗಬೇಕು, ಅಲ್ಲದೆ ಅದು ಹೆಂಗಸರಿಗೇ ಸರಿಯಾದ ಖಾತೆ ಅಂತ.
0: ಅದೇನ್ರಿ ಅದು, ಪುಷ್ಪರಾಣಿ ಅನ್ನೋದು ಒಂದು ಕ್ವಾಲಿಫಿಕೇಶನ್?
2: ಅಲ್ಲ ಸರ್, ನಿಜ. ಆದರೆ ನಿಮಗೆ ಗೊತ್ತಲ್ಲ, ಪುಷ್ಪರಾಣಿಗೆ ಈಗಾಗಲೇ ಮಂತ್ರಿಯಾಗಿ ಅನುಭವ ಇದೆ. ಸಂಪುಟದಲ್ಲಿ ಇರೋದು ಒಬ್ಬಳು ಮಹಿಳೆ. ಹೂವಿನ ಖಾತೆ ಮಹಿಳೆಗೇ ಕೊಡಬೇಕು, ಪುರುಷರಿಗಲ್ಲ ಅಂತ ಹಾಕಿದ್ದು ವಾದ. ಮತ್ತೇನು ಮಾಡೋದು, ಸರಿಯಮ್ಮ ಅಂದರು CM.
0: ಅಲ್ರಿ ಬೇವನಳ್ಳಿ, ಆಕೆ ಹೆಸರಿನಲ್ಲಿ ಹೂವು ಇರ್ಬೋದು, ಆದರೆ ನನ್ನ ಹೆಸರಿನಲ್ಲಿ ಗೊಬ್ಬರ ಇದೆಯೇನ್ರಿ?
1: ನಿಮ್ಮ ಸರ್ನೇಮ್ ಇದೆಯಲ್ಲ ಬೂದಿಪುರ ಅಂತ, ಅದ್ರ ಬದಲು ಸುಗಂಧರಾಜ ಅಂತಿದ್ದಿದ್ರೆ ಏನಾದರೂ ಪ್ರಯೋಜನಕ್ಕೆ ಬರ್ತಿತ್ತು.
2: ಬೇಜಾರದ ಸಂಗತಿ ಅಷ್ಟೇ ಅಲ್ಲ ಸರ್.
0: ಮತ್ತೆ
2: ಗೊಬ್ಬರದ ಖಾತೆನ ವಿಭಜನೆ ಮಾಡಿ ವಿದೇಶಿ ಗೊಬ್ಬರ ಸ್ವದೇಶಿ ಗೊಬ್ಬರ ಅಂತ ಮಾಡಿದ್ದಾರೆ ನಮ್ಮ CM ಸಾಹೇಬರು. ವಿದೇಶಿ ಗೊಬ್ಬರ ತಾನೇ ಇಟ್ಟುಕೊಂಡು ಸ್ವದೇಶಿ ಗೊಬ್ಬರ ನಿಮಗೆ ಕೊಟ್ಟಿದ್ದಾರೆ. ವಿದೇಶಿ ಗೊಬ್ಬರನಾದರೂ ಪರವಾಗಿಲ್ಲ, ಒಳ್ಳೆಯ ಖಾತೆ.
0: ಥತ್, ಏನು ರಾಜಕೀಯ ರೀ ಇದು? ಏನಾದರೂ ಒಂದು ಶಿಸ್ತು ನೀತಿ ನಿಯಮ ಬೇಡವೆ. ಹಾಂ ಸರಿ, ನೀವೇನು ಮಾಡ್ತೀರಿ ಇನ್ನು?
2: ನಾವು ಸರ್ಕಾರಿ ನೌಕರಲ್ವೇ ಸರ್, ನಮಗೆಲ್ಲಿದೆ ಸ್ವಯಂ ನಿರ್ಧಾರದ ಹಕ್ಕು? ಪರ್ಸನಲ್ ಸೆಕ್ರೆಟರಿಯಾಗಿ ನಾನೇ ಬೇಕು ಅಂತ ಪುಷ್ಪರಾಣಿ ಹೇಳಿದ್ದಾರೆ.
1: ಅಲ್ರಿ ಬೇವಿನಹಳ್ಳಿಯವರೇ, ಈ ಸ್ವದೇಶಿ ಗೊಬ್ಬರ ಅಂದರೆ ಏನು? ಅದರಲ್ಲಿ ಏನೇನಿರತ್ತೆ?
0: ಲೇ ಲೇ ಲೇ, ಬಾಯಿ ಮುಚ್ಚಿ ಕೂತ್ಕೊಳೆ, ಗೊಬ್ಬರದ ವಿಷಯ ಮಾತಾಡಬೇಡ. ಯಾರು
3: ಸರ್? ನಾವು ಗಿನ್ನೆಸ್ ದಾಖಲೆಯವರು.
4: ಹೂವು ಅಲ್ಲ ಗೊಬ್ಬರ, ನಾಟಕ ಕೇಳಿದಿರಿ. ಬರೆದವರು KT ಗಟ್ಟಿ, ಪಾತ್ರ ಪರಿಚಯ ರಾಮಲಿಂಗಪ್ಪ ಬೂದಿಪುರ ರಾಮದಾಸ್, ಹೆಂಡತಿ KIndumati ರಾಮಮೂರ್ತಿ, ಬಸಪ್ಪ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ, ಚಿತ್ತರಂಜನ್ ದಾಸ್ ಕೂರಾಡಿ ಸೀತಾರಾಮ ಅಡಿಗ, ಗೋವಿಂದಪ್ಪ ಅಶೋಕ್ ಕುಮಾರ್, ನಾಗರಾಜ ಬೇವಿನಹಳ್ಳಿ ಡಾಕ್ಟರ್ HM ಕುಮಾರಸ್ವಾಮಿ. ನಿರ್ಮಾಣ ಕನ್ಸೆಪ್ಟಾ ಫೆರ್ನಾಂಡಿಸ್.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:03. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ AKC ನಟರಾಜನ್ ಅವರ ಕ್ಲಾರಿನೆಟ್ ವಾದನವನ್ನು ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ AKC ನಟರಾಜನ್ ಅವರ ಕ್ಲಾರಿನೆಟ್ ವದನವನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30.

0: ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಮಂಜುನಾಥ್ ರಾವ್ ಅವರ ಸಾಹಿತ್ಯದಲ್ಲಿ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಳೆ ಚಿತ್ರದ ಗೀತೆಯನ್ನು ಹರಿಚರಣ್ ಅವರ ಧ್ವನಿಯಲ್ಲಿ.
1: ಮಳೆ ಮಳೆ ಮಳೆ

0: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆ ಕಲ್ಯಾಣವರ ಸಾಹಿತ್ಯದಲ್ಲಿ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು ರಾಜೇಶ್ ಅವರ ಧ್ವನಿಯಲ್ಲಿ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಕೇಳಿ ಪಾರಿಜಾತ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ.

0: ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಪ್ರಮೋದ್ ಮಾರವಂತಿ ಅವರ ಸಾಹಿತ್ಯದಲ್ಲಿ, ಅಜನೇಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆಯನ್ನು.
1: ಮಣಿ ಮುಳೆ ನೀತ ಮದಿ ಹೋದಣ್ಣ ಬರ್ಲಿಲ್ಲ.

ಎಪಿ ಅರ್ಜುನ್ ಅವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: country's first hydrogen-powered 10-coach demo train. It will run at a maximum speed of 75 km per hour between Jind and Sonipat under the Northern Railway Zone. The train will use hydrogen fuel cells to generate power instead of diesel or electricity-based traction. The government has revised the minimum assured procurement price MAPP of onion stocks from 1,270 rupees to 1,580 rupees per quintal. In IPL cricket, Royal Challengers Bangalore have set a target of 255 runs against Gujarat Titans in qualifier 1 in Dharamshala. In reply, Gujarat Titans were 106 for 8 in 12.4 overs when reports last came in. And Gujarat Titans won the toss and elected to bat. And that's the end of the news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಪ್ರಾಯೋಜಿತ ಕಾರ್ಯಕ್ರಮ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ವಚನ ಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅನಿತಾ ಶೆಟ್ಟಿ ಮೂಡಬಿದ್ರೆ ಕತೆ ಅವಳ ಹೆಜ್ಜೆ ಕುರಿತು ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ 2:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 1:20 ಚಿತ್ರಗೀತೆಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ವಿಭೂತಿ ಮಾರಾಟ ಮಾಡುವ ಮೌನೇಶ್. 6:15 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:20 ಪ್ರಸಾರವಾಗಲಿದೆ ನಮ್ಮ ನಿಲಯದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬಿಟಿ ಹತ್ತಿಯಲ್ಲಿ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ತಳಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ, ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್, ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಯಾಳ್. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ದಾದಾಸಾಬ್ ನಾಯಕ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:30 ಕ್ರೀಡಾ ಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮತೆಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.